ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಭಾದ್ರಪದ ಮಾಸದ 16 ದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 7 ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೌದಿ ಅರೇಬಿಯಾ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಸೌದಿ ಅರೇಬಿಯಾ ವಿದೇಶಾಂಗ ಸಚಿವ ಆದೆಲ್ ಅಲ್ ಜುಬೇರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ಉಭಯ ನಾಯಕರು ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯದ ಪ್ರಗತಿಯನ್ನು ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರ ಪಟ್ಟಿ ಪ್ರಕಟಗೊಂಡಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಅರ್ಹ ಮತದಾರರು ಮತಗಟ್ಟೆ ಅಧಿಕಾರಿಗಳಿಗೆ ನಿಗದಿತ ನಮೂನೆ ಮೂಲಕ ಸೂಕ್ತ ದಾಖಲೆಗಳನ್ನು ಒದಗಿಸಬಹುದಾಗಿದ್ದು ಹಕ್ಕು ಆಕ್ಷೇಪಣೆ ಸಲ್ಲಿಕೆಗೆ ಇದೇ 23ರವರೆಗೆ ಅವಕಾಶವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ ಕೃಷಿ ಉತ್ಪನ್ನಗಳಿಂದ ಎಥನಾಲ್ ಉತ್ಪಾದನೆ ಬಳಕೆ ರೈತರಿಗೆ ಹೇಗೆ ಸಹಕಾರಿ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಇಂದು 11 ಗಂಟೆಗೆ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಪಂಜಾಬ್ನ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿತಕ್ಕೆ ಕೇಂದ್ರ ಸರ್ಕಾರದಿಂದ ಕಲ್ಲಿದ್ದಲು ಪೂರೈಕೆಯಲ್ಲಾದ ಕೊರತೆಯೇ ಕಾರಣ ಎಂಬ ಮಾಧ್ಯಮ ವರದಿಗಳನ್ನು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ತಳ್ಳಿಹಾಕಿದೆ. ಜಾಗತಿಕ ಮಾರುಕಟ್ಟೆಯ ಪ್ರಸ್ತುತ ಪರಿಸ್ಥಿತಿ ಹಾಗೂ ಭವಿಷ್ಯದ ಮುನ್ನೋಟವನ್ನು ಪರಾಮರ್ಶಿಸಲು ಒಪೆಕ್ ಪ್ಲಸ್ ಗುಂಪಿನ ಪ್ರಮುಖ 7 ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ ಮತ್ತು ಒಮನ್ ಪ್ರತಿನಿಧಿಗಳು ಇಂದು ವರ್ಚುವಲ್ ಸಭೆ ನಡೆಸಿದರು. ಈ ವೇಳೆ ತೈಲ ಉತ್ಪಾದನಾ ನೀತಿಯಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ತೀರ್ಮಾನಿಸಲಾಯಿತು. ಬೆಂಗಳೂರಿನ ಮೆಕೋ ಕಾರ್ಟೋಪಿಯಾದಲ್ಲಿ ನಿನ್ನೆ ಮುಕ್ತಾಯಗೊಂಡ FMSCI ರಾಷ್ಟ್ರೀಯ ಕಾರ್ಟಿಂಗ್ ಚಾಂಪಿಯನ್ಶಿಪ್ RMC 2026ರ 5ನೇ ಸುತ್ತಿನಲ್ಲಿ ಫರೀದಾಬಾದ್ನ 9 ವರ್ಷದ ಬಾಲಕಿ ಆಶಿ ಗುಪ್ತಾ ಮಿನಿ ಮ್ಯಾಕ್ಸ್ ವಿಭಾಗ

ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭ. ಆರಂಭಕ್ಕೆ ಕನ್ನಡ ರತ್ನ ಭಂಡಾರ ಕೇಳಲಿದ್ದೀರಿ. ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುವುದು 8:00. ಸ್ನೇಹಿತರೆ, ಇಂದು ಬೆಳಗ್ಗೆ 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ದಿನಚರ್ಯ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ SH, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. 7:50 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುವುದು ಭಾವಗೀತೆಗಳೊಂದಿಗೆ. 8:02 ಚಿತ್ರಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಮುಂದುವರೆದ ಭಾಗ. 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ ಹಾಗೂ ದಿನ ವಿಶೇಷತೆಗಳೊಂದಿಗೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಕನ್ನಡ ಸೂಪರ್ ಹಿಟ್ ಸಾಂಗ್ಸ್ ಪ್ರಸಾರವಾಗಲಿದೆ. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ಪ್ರಸಾರದ ಸಮಯ. 1:20 ಚಿತ್ರಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಯುವುದು. 2:15 ಚಿತ್ರಗೀತೆಗಳೊಂದಿಗೆ ಹೊಸ ಚಿತ್ರಗೀತೆಗಳೊಂದಿಗೆ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 2:40 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ. 3:00-4:00 ಸಖಿ ಸಹೇಲಿ ಇನ್ನಿತರ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ. 4:00 ನಮ್ಮ ನಿಲಯದಿಂದ ಪರಿಮಳ ಕಾರ್ಯಕ್ರಮ ಮೂಡಿಬರಲಿದೆ. 5:05 ಸೇಫ್ ಡೇನಲ್ಲಿ ಓಲ್ಡ್ ಈಸ್ ಗೋಲ್ಡ್. 6:02 ಸೇಫ್ ಡೇನಲ್ಲಿ ಗಾನ ಭಜನ. 6:55 ಕನ್ನಡ ರಂತ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನ ಕಾರ್ಯಕ್ರಮ. 8:02 ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್ ಪ್ರಸಾರವಾಗಲಿದೆ ನಮ್ಮ ನಿಲಯದಿಂದ. 10:02 ಪ್ರಣಯ ಗೀತೆಗಳ ಗುಚ್ಛ, ಪ್ರೇಮ ನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: ಬೆಂಗಳೂರು 102.9 ಎಫ್ಎಂ.
1: ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗಣಪನಿಗೆ ನಮನವನ್ನು ಸಲ್ಲಿಸ್ತಾ ದಿನದ ಕಾರ್ಯಕ್ರಮದ ಆರಂಭದ ಗೀತೆ

ಹೆಜನ್ ಮೀರಾ ಅವರ ಧ್ವನಿಯಲ್ಲಿ ವಾದಿರಾಜರ ಈ ರಚನೆಯನ್ನು ಕೇಳಿದಿರಿ. ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಹಯವದನ ಪುರಾಣಿಕ ಅವರ ಈ ಒಂದು ರಚನೆ.

ಕೇಳುವರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನಕುಸುಮಾಂಜಲಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ. ತಪ್ಪದೇ ಕೇಳಿ ವಿವಿಧ ಭಾರತಿ 102.1

ಸೋಮವಾರದ ಶುಭ ಮುಂಜಾನೆಯಲ್ಲಿ ನಾವಿದ್ದೇವೆ. ಒಂದಿಷ್ಟು ಭಕ್ತಿಯ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಸಾತ್ವಿಕ ವಿಚಾರಗಳೊಂದಿಗೆ ಒಂದಿಷ್ಟು ಭಕ್ತಿಗೀತೆಗಳೊಂದಿಗೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಈಗ ಸಾಗುವ ಹೊತ್ತು. ಪುರಾಣದಲ್ಲಿ ಸಾಕಷ್ಟು ಪಾತ್ರಗಳನ್ನು ನಾವು ನೋಡಿರ್ತೇವೆ. ಪುರಾಣ ಅಂತಕ್ಕಂಥದ್ದೇ ಹಾಗೆ, ಪುರ ಅಂತ ಹೇಳಿದ್ರೆ ಹಳೆಯದು, ನವ ಅಂತ ಹೇಳಿದ್ರೆ ಹೊಸದು. ಹಳೆಯ ಎಲ್ಲ ಆಧ್ಯಾತ್ಮಿಕ ಕಥೆಗಳು ಕೂಡ ಇವತ್ತಿಗೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಪುರಾಣ ಅಂಥೇಳಿ ಕರಿತೇವೆ. 18 ಪುರಾಣಗಳಲ್ಲೂ ಕೂಡ ಒಂದೊಂದು ಪಾತ್ರಗಳು ಕೂಡ ತುಂಬ ವಿಶೇಷವಾಗಿ ನಮಗೆ ಕಾಣಸಿಗತ್ತೆ. ಬ್ರಹ್ಮ ಪುರಾಣ ಇರ್ಬೋದು, ಪದ್ಮಪುರಾಣ, ವಿಷ್ಣು ಪುರಾಣ, ವಾಯುಪುರಾಣ, ಭಾಗವತ ಪುರಾಣ, ನಾರದೀಯ ಪುರಾಣ, ಮಾರ್ಕಾಂಡೇಯ ಪುರಾಣ, ಆಗ್ನೇಯ ಮಹಾಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಲಿಂಗ ಮಹಾಪುರಾಣ, ವರಾಹ ಮಹಾಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಹೀಗೆ 18 ಪುರಾಣಗಳನ್ನು ನಾವು ನೋಡ್ತೀವಿ. 18 ಪುರಾಣಗಳಲ್ಲೂ ಕೂಡ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ಕಥೆಯನ್ನು ನಮಗೆ ಸಾರ್ತಾ ಹೋಗುತ್ತೆ. ಹಾಗಂತ ಪ್ರತಿಯೊಂದು ಪುರಾಣಗಳು ಕೂಡ, ಪ್ರತಿಯೊಂದು ಪುರಾಣದ ಪಾತ್ರಗಳಿಂದ ನಾವು ಇವತ್ತಿನ ಸಮಾಜಕ್ಕೆ ಅದರ ಒಳಿತು ಮತ್ತು ಕೆಡುಕನ್ನು ನಾವು ಅಧ್ಯಯನ ಮಾಡ್ಬೋದು. ಆದರೆ ಹಾಗೆ ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರತಿಯೊಂದು ಪುರಾಣದ ಪಾತ್ರಗಳು ಕೂಡ ಭಗವಂತನ ನಿಷ್ಕರ್ಷೆಯ ಮೂಲಕವೇ ನಿರ್ಧಾರವಾಗಿರುತ್ತೆ. ರಾಮಾಯಣದಲ್ಲಿ ರಾವಣನ ಪಾತ್ರ ಇರ್ಬೋದು, ಕುಂಭಕರ್ಣನ ಪಾತ್ರ ಇರ್ಬೋದು, ಹಾಗೆ ವಿಭೀಷಣನ ಪಾತ್ರ ಇರ್ಬೋದು, ಹನುಮಂತನ ಪಾತ್ರ ಇರ್ಬೋದು, ಸುಗ್ರೀವನ ಪಾತ್ರ ಇರ್ಬೋದು, ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪಾತ್ರ ಇರ್ಬೋದು, ಹಾಗೆ ಕೃಷ್ಣ ಕುಚೇಲರ ಸಂಬಂಧ ಇರ್ಬೋದು, ಭೀಷ್ಮ ಪಿತಾಮಹರ ಪಾತ್ರ ಇರಬಹುದು, ಹೀಗೆ ಸತ್ಯಹರಿಶ್ಚಂದ್ರನ ಪಾತ್ರ ಇರಬಹುದು, ಹೀಗೆ ಒಂದೊಂದು ಕಥೆಯಲ್ಲೂ ಕೂಡ ಒಂದೊಂದು, ಯಾಕೆ ದದೀಚಿ ಮಹರ್ಷಿಯ ಪಾತ್ರ ಇರ್ಬೋದು, ಎಲ್ಲ ಪಾತ್ರಗಳು ಕೂಡ ಲೋಕ ಕಲ್ಯಾಣಕ್ಕಾಗಿಯೇ ಹೊಂದಿಕೊಂಡಂತೆ ಒಂದಕ್ಕೊಂದು ಹೊಂದಿಕೊಂಡು ಕಟ್ಟಕಡೆಗೆ ಸಮಾಜಕ್ಕೆ ಒಂದು ಸತ್ಯ ಸಂದೇಶವನ್ನು ರವಾನಿಸ್ತಕ್ಕಂಥದ್ದು, ಇದು ಮಾಡಿದರೆ ತಪ್ಪು, ಇದು ಮಾಡಿದರೆ ಸರಿ ಅಂತಕ್ಕಂಥ ಒಂದು ವಿಚಾರವನ್ನು ಜನಗಳ ಮುಂದೆ ಇಡ್ತಕ್ಕಂಥದ್ದು, ಅದರ ಮೂಲಕವಾಗಿ ಸಮಾಜವನ್ನು ಒಳಿತಿನ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದು ಈ ಎಲ್ಲ ಪಾತ್ರಗಳ ಮಹತ್ವ.

ಇಂದುಮತಿಯವರ ಧ್ವನಿಯಲ್ಲಿ ಪುರಂದರದಾಸರ ರಚನೆಯನ್ನು ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಪುರಾಣದಲ್ಲಿ ಕೂಡ ಹಲವಾರು ಪಾತ್ರಗಳು ಬರುತ್ತೆ ಹೋಗುತ್ತೆ. ಪ್ರತಿಯೊಂದು ಪಾತ್ರವೂ ಕೂಡ ಒಂದೊಂದು ಸಂದೇಶವನ್ನು ಸಾರ್ತಾ ಹೋಗುತ್ತೆ. ಹಾಗೆ ನಮ್ಮ ಇವತ್ತಿನ ವ್ಯಾವಹಾರಿಕ ಜೀವನದಲ್ಲೂ ಕೂಡ ಸಾಕಷ್ಟು ಪಾತ್ರಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಸ್ನೇಹಿತರಿರ್ಬೋದು, ಮಡದಿ ಮಕ್ಕಳಿರಬಹುದು, ಬಂಧುಗಳಿರ್ಬೋದು, ಈ ಎಲ್ಲ ಪಾತ್ರಗಳು ಕೂಡ ನಮ್ಮ ಜೀವನವನ್ನು ಸಾಗಿಸುವ ದಿಕ್ಕಿನಲ್ಲಿ ನಮ್ಮ ಜೊತೆಯಾಗಿ ಬರ್ತಾ ಇರುತ್ತೆ. ಆದರೆ ಆ ಪಾತ್ರಗಳ ಪ್ರತಿಯೊಂದು ಸೂತ್ರವೂ ಕೂಡ ಭಗವಂತನ ಕೈನಲ್ಲೇ ಇರುತ್ತೆ ಅನ್ನೋದು ಕೂಡ ಸುಸ್ಪಷ್ಟ. ಮಹಾಭಾರತದ ಒಂದು ಪ್ರಸಂಗವನ್ನು ನಾವು ನೋಡೋದಾದರೆ, ಪಂಚಮಹಾಕಾಲ ಅಂತಕ್ಕಂಥ ಬಾಣ ಭೀಷ್ಮರಲ್ಲಿ ಇರುತ್ತೆ. ದುರ್ಯೋಧನ ಬಂದು ಭೀಷ್ಮರನ್ನು ಕೇಳ್ತಾರೆ, ತಾತ, ನಿಮ್ಮ ಹತ್ರ ಪಂಚಮಹಾಕಾಲ ಅಂತಕ್ಕಂಥ ಬಾಣ ಇದೆ, 5 ಜನ ಪಾಂಡವರನ್ನು ಕೊಂದುಬಿಡಿ ಅಂತೇಳಿ ಹೇಳಿದಾಗ ಭೀಷ್ಮಾಚಾರ್ಯರು ನಾಳೆ ಸಂಜೆ ಸೂರ್ಯಾಸ್ತದ ಒಳಗೆ ಪಂಚಮಹಾಕಾಲ ಬಾಣವನ್ನು ಪ್ರಯೋಗಿಸಿ 5 ಜನ ಪಾಂಡವರನ್ನು ಕೊಲ್ತೇನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ವಿಚಾರವನ್ನು ಹೇಳೋದಾದರೆ ಪ್ರತಿಯೊಂದು ಪಾತ್ರದ ಅಥವಾ ಕರ್ತವ್ಯದ ಹಿಂದೆ ಭಗವಂತನ ಸೂತ್ರವೇ ಅಡಗಿರುತ್ತೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಅಳೋದಿರ್ಬೋದು, ನಗೋದಿರ್ಬೋದು, ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಭಗವಂತನೇ ಕಾರಣ ಅನ್ನೋ ಒಂದು ಸಂದೇಶವನ್ನು ನೋಡೋದಾದರೆ ಭೀಷ್ಮರು ಹೇಳ್ತಾರೆ, ನಾಳೆ ಪಂಚಮಹಾಕಾಲವನ್ನು ಮಹಾಬಾಣವನ್ನು ಪ್ರಯೋಗ ಮಾಡಿ 5 ಜನ ಪಾಂಡವರನ್ನ ಕೊಂದು ಹಾಕ್ಬಿಡ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡ್ತಾನೆ ಶ್ರೀಕೃಷ್ಣನಿಗೆ. ಇದು ಗೊತ್ತಾಗೋಗ್ಬಿಡುತ್ತೆ. ದುರ್ಯೋಧನ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾನೆ, ಮಧ್ಯರಾತ್ರಿಯಲ್ಲಿ ನನ್ನನ್ನು ಯಾರು ಏನು ಬಂದು ಕೇಳಿದ್ರೂ ಕೊಟ್ಬಿಡ್ತೀನಿ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿ ಕಳಿಸ್ತಾನೆ. ನೆಪ ಮಾತ್ರಕ್ಕೆ ನಿನ್ನ ಕಿರೀಟವನ್ನು ಕೊಡು ಅಂಥೇಳಿ ಇಸ್ಕೊಂಬ ದುರ್ಯೋಧನನ ಹತ್ರ ಅಂತ ಹೇಳಿದಾಗ ಅರ್ಜುನ ಹೋಗಿ ದುರ್ಯೋಧನನಿಂದ ಕಿರೀಟವನ್ನು ತಗೊಂಬರ್ತಾನೆ. ಕಿರೀಟವನ್ನು ಅರ್ಜುನ ಹಾಕ್ಕೊಂಡು ಭೀಷ್ಮರಲ್ಲಿ ಹೇಳ್ತಾನೆ. ಕೃಷ್ಣ ಹೇಳಿದಾಗೆ ಹೇಳ್ತಾನೆ, ತಾತ ಅಂಥೇಳಿ ಹೇಳ್ತಾನೆ. ಭೀಷ್ಮರು 700 ವರ್ಷದ ವೃದ್ಧ, ಭೀಷ್ಮರು ನೋಡ್ತಾರೆ ದುರ್ಯೋಧನನೇ ಬಂದಿದ್ದಾನೆ ಅಂಥೇಳಿ. ಅವನ ಕಿರೀಟವನ್ನು ನೋಡಿ, ಏನಪ್ಪ ದುರ್ಯೋಧನ ಇಷ್ಟೊತ್ತಿನಲ್ಲಿ ಬಂದೆ ಅಂತ ಹೇಳಿದಾಗ ಕೃಷ್ಣ ಹೇಳಿಕೊಟ್ಟ ನುಡಿಯನ್ನು ಅರ್ಜುನ ಹೇಳ್ತಾನೆ, ತಾತ ಪಂಚಮಹಾಕಾಲ ಬಾಣ ನನಗೆ ಕೊಟ್ಬಿಡಿ, ಪಾಂಡವ್ರನ್ನ ಕಂಡ್ರೆ ನಿಮಗೆ ತುಂಬ ಪ್ರೀತಿ, ಆ ಬಾಣವನ್ನು ನೀವು ಪ್ರಯೋಗಿಸ್ತೀರೋ ಇಲ್ವೋ ಗೊತ್ತಿಲ್ಲ, ನಾನೇ ಕುಂದ್ಕೊಂಡ್ಬಿಡ್ತೀನಿ ಅಂಥೇಳಿ ಕೇಳಿದಾಗ ದುರ್ಯೋಧನ ಅಂತ ಭಾವಿಸಿ ಅರ್ಜುನನ ಕೈಗೆ ಭೀಷ್ಮರು ಪಂಚಮಹಾಕಾಲ ಬಾಣವನ್ನು ಕೊಟ್ಬಿಡ್ತಾರೆ. ಬೆಳಿಗ್ಗೆ ಎಲ್ಲರೂ ಸಂತೋಷವಾಗಿರ್ತಾರಂತೆ, ಕೃಷ್ಣನೂ ನಗ್ತಾನಂತೆ, ಮಮ ಪ್ರಾಣ ಹಿ ಪಾಂಡವ, ನನ್ನ ಪಾಂಡವರು ಬದುಕೊಂಡ್ಬಿಟ್ರು ಅಂಥೇಳಿ ಧರ್ಮರಾಯ ನಗ್ತಾನೆ. ನಾವು ಇವತ್ತು

ಏಮೋ ಆಗ್ಬಿಟ್ವಿ ಅಂಥೇಳಿ ದುರ್ಯೋಧನ ನಗ್ತಾನೆ. ಇನ್ನೇನು ನಿನ್ನೆ ರಾತ್ರಿ ತಾತ ಪ್ರತಿಜ್ಞೆ ಮಾಡಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪಾಂಡವರನ್ನ ಕೊಂದುಬಿಡ್ತಾನೆ ಅಂಥೇಳಿ ಭೀಷ್ಮರು ನಗ್ತಾ ಇರ್ತಾರೆ. ಸದ್ಯ ನಿನ್ನೆ ಬಂದು ದುರ್ಯೋಧನ ಬಾಣವನ್ನು ತೆಗೆದುಕೊಂಡು ಹೋದ, ಇನ್ನೇನು ಅವನೇ ಕೊಂದ್ಕೊಂಡ್ಬಿಡ್ಲಿ, ನನಗೆ ಯಾಕೆ ಕೆಟ್ಟ ಕಾರ್ಯ ಅಂಥೇಳಿ ಹೀಗೆ ಪ್ರತಿಯೊಬ್ಬರೂ ಕೂಡ ನಗ್ತಾ ಇದ್ದಾರೆ. ಕೃಷ್ಣನೂ ನಗ್ತಾ ಇದ್ದಾನೆ, ಅರ್ಜುನ ನಗ್ತಾ ಇದ್ದಾನೆ, ಧರ್ಮರಾಯ, ಭೀಷ್ಮರು, ದುರ್ಯೋಧನ ಎಲ್ಲರೂ ನಗ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಒಂದೊಂದು ಕಾರಣಕ್ಕಾಗಿ ನಗ್ತಾ ಇದ್ದಾರೆ. ಇದರೆಲ್ಲರ ಸೂತ್ರ ಶ್ರೀಕೃಷ್ಣನಲ್ಲಿರುತ್ತೆ. ಹಾಗಾಗಿ ಪ್ರತಿಯೊಂದು ಪಾತ್ರದ ಹಿಂದೆ ಸೂತ್ರಧಾರನಾಗಿ ಭಗವಂತ ಇರ್ತಾನೆ. ಪಾತ್ರವನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಂಡು ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ.

ಅಕ್ಕಮಹಾದೇವಿಯವರ ಈ ರಚನೆಯನ್ನು ಪಿ ಸುಶೀಲ ಅವರ ಧ್ವನಿಯಲ್ಲಿ ನೀವು ಕೇಳಿದ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದಿಂದ ಆಯ್ದ ಒಂದು ಭಕ್ತಿ ರಚನೆ ಇದಾಗಿತ್ತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ರಚನೆಯ ಈ ಒಂದು ಭಕ್ತಿಗೀತೆ ಮೂಡಿಬರುತ್ತೆ. ಶ್ರೀ ರಾಮಾಂಜನೇಯ ಯುದ್ಧ ಚಿತ್ರದಿಂದ ಆಯ್ದ ಈ ಒಂದು ಭಕ್ತಿಗೀತೆ.

ಹಾಗೆ ಜಗದೀಶನ ಆಡ್ತಕ್ಕಂತಹ ಜಗವೇ ನಾಟಕ ರಂಗ ಅಂಥೇಳಿ ಆ ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದೊಂದು ಪಾತ್ರವನ್ನು ನಿಭಾಯಿಸ್ತಾ ಹೋಗ್ತಾರೆ. ಯಾವ್ಯಾವ ಪಾತ್ರಗಳಿಂದ ನಾವು ಯಾವ್ಯಾವ ಅಮೂಲ್ಯ ಸಂದೇಶವನ್ನು ತಗೋತೀವಿ ಅಂತಕ್ಕಂಥದ್ದು ನಮ್ಮ ಬುದ್ಧಿ ಮಟ್ಟಕ್ಕೆ ಸೀಮಿತವಾದಂಥದ್ದು. ಪುರಾಣದ ಪಾತ್ರಗಳಿರ್ಬೋದು, ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ ಪುರಾಣಗಳಿಗೆ ಅತ್ಯಂತ ಉನ್ನತವಾದ ಸ್ಥಾನವನ್ನು ನಾವು ಕಾಣ್ಬೋದು. ವೇದ ಉಪನಿಷತ್ತುಗಳಿರ್ತಕ್ಕಂತಹ ಘನವಾದ ತತ್ವಗಳನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗುವ ಹಾಗೆ ಕಥೆಗಳ ಮೂಲಕ ತಿಳಿಸ್ಕೊಡ್ತಕ್ಕಂಥದ್ದು ಪುರಾಣದ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಪುರಾಣಗಳಲ್ಲಿ ಬರ್ತಕ್ಕಂತಹ ವಿವಿಧ ಪಾತ್ರಗಳು ಕೇವಲ ಕಾಲ್ಪನಿಕ ಅಥವಾ ಮನರಂಜನೆಯ ಸಾಧನಗಳಾಗಿರದೆ ಅವು ಸಮಾಜಕ್ಕೆ ಧರ್ಮ, ನೀತಿ ಮತ್ತು ತ್ಯಾಗದ ಪಾಠವನ್ನು ಕಲಿಸ್ತಕ್ಕಂತಹ ದಾರಿ ದೀಪದ ಹಾಗೆ ಅವು ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತೆ. ಭಗವಂತನ ವಿವಿಧ ಅವತಾರಗಳು ಕೂಡ ಲೋಕ ಕಲ್ಯಾಣಕ್ಕಾಗಿಯೇ ಸಂಭವಿಸಿರುತ್ತದೆ. ಪರಿತ್ರಾಣಾಯ ಸಾಧೂನಾಂ, ವಿನಾಶಾಯ ಚ ದಶಕೃತಾಂ ಅನ್ನೋ ಹಾಗೆ ಸಜ್ಜನರ ರಕ್ಷಣೆ, ದುರ್ಜನರ ಶಿಕ್ಷೆಯ ಮೂಲಕ ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸ್ತಕ್ಕಂಥದ್ದು ಮುಖ್ಯ ಉದ್ದೇಶವಾಗಿರುತ್ತೆ. ಶ್ರೀರಾಮನ ಅವತಾರ ಇರ್ಬೋದು, ಆದರ್ಶ ರಾಜನ ಪಾತ್ರ ನಮಗೆ ಅಲ್ಲಿ ಗೋಚರಿಸುತ್ತೆ. ಆದರ್ಶ ಮಗನಾಗಿ ನಮಗೆ ಶ್ರೀರಾಮ ಕಾಣಿಸ್ತಾನೆ, ಆದರ್ಶ ಪತಿಯಾಗಿ ನಮಗೆ ಶ್ರೀರಾಮ ಕಾಣಿಸ್ತಾನೆ. ಧರ್ಮವನ್ನು ಹೇಗೆ ಆಚರಿಸಬೇಕು ಅಂತಕ್ಕಂಥದ್ದು ಕಲಿಸುತ್ತೆ. ರಾವಣನ ಸಂಹಾರದ ಮೂಲಕ ಲೋಕಕ್ಕೆ ಕಂಟಕವಾದಂತಹ ಧರ್ಮವನ್ನು ಅಳಿಸಿ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ಬೋದು. ಮಹಾಭಾರತದ ಕೃಷ್ಣನ ಪಾತ್ರ, ಮಹಾಭಾರತದ ಸೂತ್ರದಾಗಿರ್ತಕ್ಕಂತಹ ಶ್ರೀಕೃಷ್ಣ ಸಮಾಜದಲ್ಲಿ ಅಧರ್ಮ ಅತಿಯಾದಾಗ ಧರ್ಮ ಸಂಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು, ಹಾಗೆ ಭಗವದ್ಗೀತೆಯ ಮೂಲಕ ಅರ್ಜುನನಿಗೆ ಕೌನ್ಸಿಲಿಂಗ್ ಅಂತ ಕರಿತೀವಲ್ಲ ಆ ಥರ ಅರ್ಜುನನಿಗೆ ಇಡೀ ಮಾನವ ಕುಲಕ್ಕೆ ಕರ್ತವ್ಯದ ಸಂದೇಶವನ್ನು ಸಾರಿರ್ತಕ್ಕಂಥದ್ದು ಶ್ರೀಕೃಷ್ಣನ ಪಾತ್ರ. ದದೀಚಿಯ ಪಾತ್ರ, ಇಲ್ಲಿ ತ್ಯಾಗವನ್ನು ನಾವು ಕಾಣ್ತೇವೆ. ಲೋಕ ಕಲ್ಯಾಣಕ್ಕಾಗಿ ತಪಸ್ವಿ ದದೀಚಿ ಮಹರ್ಷಿಗಳು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. ದೇವತೆಗಳನ್ನು ಕಾಡುತ್ತಿದ್ದಂತಹ ವೃತ್ರಾಸುರನನ್ನು

ಅಸ್ಥಿರತೆ, ಸಿಂಹಾಸನದ ರಕ್ಷಣೆಗಾಗಿ ಆಜನ್ಮ ಬ್ರಹ್ಮಚರ್ಯ ಮತ್ತು ರಾಜ್ಯ ತ್ಯಾಗದ ಕಠಿಣ ಪ್ರತಿಜ್ಞೆ ಮಾಡಿದಂತಹ ಭೀಷ್ಮರ ಪಾತ್ರ, ವೈಯಕ್ತಿಕ ಸುಖಕ್ಕಿಂತ ದೇಶದ ಹಿತ ಮುಖ್ಯ ಅಂತಕ್ಕಂಥದ್ದನ್ನು ನಮಗೆ ತಿಳಿಸುತ್ತೆ. ಕೃಷ್ಣ ಸುಧಾಮರ ಸ್ನೇಹ, ಶ್ರೀಮಂತಿಕೆ ಮತ್ತು ಈ ಬಡತನದ ಭೇದವಿಲ್ಲದೆ ಸಮಾಜವನ್ನು ಯಾವ ರೀತಿ ಸ್ನೇಹ ಸಂಬಂಧದ ಮೂಲಕ ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥ ಈ ಎರಡು ಪಾತ್ರಗಳು ಸ್ನೇಹದ ಮಹತ್ವವನ್ನು ನಮಗೆ ತಿಳಿಸ್ತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಪಾತ್ರಗಳು ಕೂಡ ಅದರದ್ದೇ ಆದ ವಿಶಿಷ್ಟ ತತ್ವವನ್ನು, ಸಂದೇಶವನ್ನು, ಅಮೂಲ್ಯ ವಿಷಯವನ್ನು ನಮಗೆ ಕೊಡುತ್ತೆ. ತಗೊಳ್ಳೋದನ್ನು ನಾವು ಯಾವ ರೀತಿ ಅದನ್ನು ತಗೋತೀವಿ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ, ಮನಸ್ಥಿತಿಗೆ ಬಿಟ್ಟಿರ್ತದ್ದು.

0: ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಸಂತ ತುಕಾರಾಮ್ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಚಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಕೇಳ್ತಾ ಇದ್ರೆ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.
1: ಕೇಳುವರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನಕುಸುಮಾಂಜಲಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿಗೀತೆಗಳ ಪ್ರಸಾರ. ತಪ್ಪದೇ ಕೇಳಿ ವಿವಿಧ ಭಾರತಿ 102

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ತಾಯಿ ಕರುಳು ಚಿತ್ರದಿಂದ ಆಯಿತು ಒಂದು ಭಕ್ತಿಗೀತೆ ಇವಾಗ ಪ್ರಸಾರವಾಗುತ್ತೆ. ಜಿ ವಿ ಅಯ್ಯರ್ ಅವರ ರಚನೆ ಇದು, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ನಾದೋಪಾಸಣೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನೊಂದು ಗೀತೆಯನ್ನು ಕೇಳುವ ಸಮಯ ನಮ್ಮಲ್ಲಿ ಇಳಿದೆ. ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿ ಆರ್ ಛಾಯ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಮೂಡಿ ಬರುತ್ತೆ. ಶಿಶುನಾಳ ಶರೀಫರ ರಚನೆ ಇದು. ಸಿ ಅಶ್ವಥ್ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆಯಿಂದ ಇದೇ 10ರವರೆಗೆ ಶ್ರೀಲಂಕಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 2029ರ ವೇಳೆಗೆ ಭಾರತವನ್ನು ಸಂಪೂರ್ಣವಾಗಿ ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಸಮಗ್ರ ಮಾರ್ಗಸೂಚಿ ಸಿದ್ಧಪಡಿಸಲಾಗಿದ್ದು, ಮಾದಕ ವಸ್ತುಗಳ ವಿರುದ್ಧ ರಾಷ್ಟ್ರವ್ಯಾಪಿ ಸಂಘಟಿತ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈಜಿಪ್ಟ್ನ ಎಲ್ ಅಲಮಿನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಾಳೆಯಿಂದ ಇದೇ 10ರವರೆಗೆ ನಡೆಯಲಿರುವ ಎಲ್ ಅಲಮಿನ್ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನದ 2ನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ಸಾರಂಗ್ ಹೆಲಿಕಾಪ್ಟರ್ ಪ್ರದರ್ಶನ ತಂಡ ಈಜಿಪ್ಟ್ಗೆ ತಲುಪಿದೆ. ಇದೇ 16 ಹಾಗೂ 17ರಂದು ಆಯೋಜಿಸಲಾಗುತ್ತಿರುವ ಕಲ್ಯಾಣ ಕರ್ನಾಟಕೋತ್ಸವವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ತಿಳಿಸಿದ್ದಾರೆ. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ಗುರಿಯೊಂದಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಇಂದಿನಿಂದ ಇದೇ ಶುಕ್ರವಾರದವರೆಗೆ 5 ದಿನಗಳ ಕಾಲ ಫ್ರಾನ್ಸ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಲಿದೆ. ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ಶಾಲೆಗಳನ್ನು ಪ್ರತಿನಿಧಿಸುವ 90 ತಂಡಗಳ ಸುಮಾರು 1,670 ಯುವ ಅಥ್ಲೀಟ್ಗಳು ಜೈಪುರದ ಪೆರಿವಾಲ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಆಯೋಜಿಸಲಾಗಿರುವ ISSO ಫುಟ್ಬಾಲ್ ಮತ್ತು ಟೆನಿಸ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕ್ರೀಡಾಕೂಟ ನಾಳೆಯವರೆಗೆ ನಡೆಯಲಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ ಚೀನಾ ಮಾಸ್ಟರ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಚೊಚ್ಚಲ ಸ್ವರ್ಣ ಪದಕ ತಂದುಕೊಟ್ಟ ಕೀರ್ತಿಗೆ ಸಾತ್ವಿಕ್ ಮತ್ತು ಚಿರಾಗ್ ಜೋಡಿ ಭಾಜನವಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: 107.9 FM. ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ

0: ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮಸ್ಕಾರ, ನಾನು ಲಕ್ಷ್ಮಿ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ, 200ಕ್ಕೂ ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ ಅಡಿ ಎಐ ಇನ್ ಸ್ಕಿಲ್ ಎಜುಕೇಷನ್ ಎಂಬ ಪ್ರಕಲ್ಪವನ್ನು ರಾಜ್ಯ ಸರ್ಕಾರ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸುತ್ತಿದೆ. ಪ್ರಸ್ತುತ ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಬೋಧನೆ ಮತ್ತು ಕಲಿಕೆ ಸದ್ಯದಲ್ಲೇ ಜಾರಿಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 381 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಕಲ್ಪವನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಸ್ತುತ 81 ಸಿಂಗಲ್ ಸೆಕ್ಟರ್ ಶಾಲೆಗಳಲ್ಲಿ ಬ್ಯೂಟಿ ಆಂಡ್ ವೆಲ್ನೆಸ್, ರಿಟೇಲ್ ಹಾಗೂ ಅಪ್ಯಾರಲ್ ಸೆಕ್ಟರ್ ಚಾಲ್ತಿಯಲ್ಲಿದ್ದು, ಅವುಗಳ ಬದಲಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಎಐ ಅನುಷ್ಠಾನಗೊಳ್ಳುತ್ತಿದೆ. ಒಟ್ಟು 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಜಾರಿಗೊಳ್ಳುತ್ತಿದ್ದು, ಕೃತಕ ಬುದ್ಧಿಮತ್ತೆ ತಜ್ಞತೆಯುಳ್ಳ ನುರಿತ ಅತಿಥಿ ಶಿಕ್ಷಕರನ್ನು 20,000 ರೂಪಾಯಿ ಮಾಸಿಕ ಗೌರವ ಧನದೊಂದಿಗೆ ಶಾಲಾ ಸುಧಾರಣೆ ಹಾಗೂ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರ ನೇತೃತ್ವದ ಸಮಿತಿ ನೇಮಕ ಮಾಡಿಕೊಳ್ಳಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕ ನಾರಾಯಣ್ ಭಾಗವತ್.
2: ಜ್ಞಾನದ ಹರಿವು ನಿರಂತರವಾಗಿ ವಿಸ್ತರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವು ಕೇವಲ ಸಾಂಪ್ರದಾಯಿಕ ಬೋಧನಾ ಚೌಕಟ್ಟಿಗೆ ಸೀಮಿತವಾಗಿರದೆ ನವೀನತೆಯ ಹೊಸ ಮಜಲನ್ನು ತಲುಪಿದೆ. ತಂತ್ರಜ್ಞಾನ ಆಧಾರಿತ ಬೋಧನೆ ಹಾಗೂ ಕೃತಕ ಬುದ್ಧಿಮತ್ತೆ ಎಐ ಇಂದಿನ ವಿದ್ಯಾರ್ಥಿ ಸಮೂಹಕ್ಕೆ ಜ್ಞಾನಾರ್ಜನೆಯ ಅಮೂಲ್ಯ ರಹದಾರಿಯನ್ನು ಮುಕ್ತಗೊಳಿಸಿವೆ. ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯು ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿ ಒದಗಿಸುವ ಸಾಧನಗಳಾಗದೆ ಅವರ ಬೌದ್ಧಿಕ ಬೆಳವಣಿಗೆಯ ಪ್ರೇರಕ ಶಕ್ತಿಗಳಾಗಿ ರೂಪುಗೊಂಡಿವೆ. ವ್ಯಕ್ತಿಗತ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಿ ವಿದ್ಯಾರ್ಥಿಯ ಗ್ರಹಣ ಶಕ್ತಿ ಭಿನ್ನವಾಗಿದ್ದರೂ ಸಹ ಕೃತಕ ಬುದ್ಧಿಮತ್ತೆಯು ಪ್ರತಿಯೊಬ್ಬರ ಆಸಕ್ತಿ ಮತ್ತು ಕಲಿಕಾ ವೇಗಕ್ಕೆ ಅನುಗುಣವಾಗಿ ವಿಷಯವನ್ನು ವಿಶ್ಲೇಷಿಸಿ ವೈಯಕ್ತೀಕರಿಸಿದ ಕಲಿಕೆಯನ್ನು ಸಾಧ್ಯವಾಗಿಸುತ್ತೆ. ಸಂಕೀರ್ಣ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಗಣಿತದ ಜಟಿಲ ಸೂತ್ರಗಳು, ದೃಶ್ಯ ಶ್ರಾವ್ಯ ಮಾಧ್ಯಮಗಳು ಹಾಗೂ 3D ತಂತ್ರಜ್ಞಾನದ ನೆರವಿನಿಂದ ಕಣ್ಣಿಗೆ ಕಟ್ಟುವಂತೆ ಅರ್ಥವಾಗುತ್ತವೆ. ಕಂಠಪಾಠದ ಅನಿವಾರ್ಯತೆ ದೂರವಾಗಿ ಆಳವಾದ ಪರಿಕಲ್ಪನಾತ್ಮಕ ಜ್ಞಾನ ಲಭಿಸುತ್ತೆ. ವಿದ್ಯಾರ್ಥಿಗಳು ಕೇವಲ ಉತ್ತರಗಳನ್ನು ಹುಡುಕುವವರಾಗದೆ ವಿಶ್ಲೇಷಿಸಿ ಪ್ರಶ್ನಿಸುವ ವಿಮರ್ಶಾತ್ಮಕ ಮನೋಭಾವವನ್ನ ಬೆಳೆಸಿಕೊಳ್ಳುತ್ತಿದ್ದಾರೆ. ಈ ತಾಂತ್ರಿಕ ಕ್ರಾಂತಿಯನ್ನ ವಿವೇಕದಿಂದ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ವಿದ್ಯಾರ್ಥಿ ಸಮೂಹವು ಸ್ವಾವಲಂಬಿ, ಜ್ಞಾನಶೀಲ ಹಾಗೂ ಸೃಜನಶೀಲ ನಾಯಕರಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
0: ರಾಷ್ಟ್ರೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಹಾಗೂ ಆಯುಷ್ ಇಲಾಖೆ ಆಧುನಿಕ ಔಷಧೀಯ ಸಂಯೋಗದ ಅನುಷ್ಠಾನ, ವೈಜ್ಞಾನಿಕ ಕ್ರಮ ಹಾಗೂ ಸಂಶೋಧನಾ ನೀತಿಗಳ ಬಲವರ್ಧನೆ ಕುರಿತು ಬೆಳಗಾವಿಯಲ್ಲಿ ಉನ್ನತ ಮಟ್ಟದ ಸಭೆ ಆಯೋಜಿಸಿದ್ದವು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬೆಹಲ್ ಮತ್ತು ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಕೊಟೇಚಾ ಸೇರಿದಂತೆ ದಿಲ್ಲಿ, ಚೆನ್ನೈ, ಪುಣೆ, ಗೋವಾದ ಉನ್ನತ ಅಧಿಕಾರಿಗಳು ಹಾಗೂ ಸ್ಥಳೀಯ ತಜ್ಞ ವೈದ್ಯರು ರಾಷ್ಟ್ರೀಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಮತ್ತು ಆಧುನಿಕ ಔಷಧೀಯ ಸಂಯೋಗ, ಪ್ರಾಯೋಗಿಕ ಬೆಳವಣಿಗೆ ಹಾಗೂ ಸಮಗ್ರ ಔಷಧ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಎರಡು ಆಪ್ಗಳ ಬಿಡುಗಡೆ ಮತ್ತು ಒಡಂಬಡಿಕೆಗಳಿಗೆ ಗಣ್ಯರು ಸಹಿ ಹಾಕಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೀದರ್ ತಾಲೂಕು ನಾಗೂರ ಗ್ರಾಮದ ಕಾಮಧೇನು ಗೋಶಾಲೆಯಲ್ಲಿ ಪರಿಸರ ಸ್ನೇಹಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ ನೀಡಲಾಗುತ್ತಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆ ಸಂದರ್ಭದಲ್ಲಿ ಹಿತಮಿತ ನೀರಿನ ಬಳಕೆ ಉದ್ದೇಶದಿಂದ ವಿಶೇಷ ವಿಸರ್ಜನಾ ಕಿಟ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಗೋಮಯ ಗಣೇಶ ವಿಗ್ರಹದೊಂದಿಗೆ ಒಂದು ಕುಂಡ ಹಾಗೂ ಎರೆಹುಳು ಗೊಬ್ಬರವನ್ನು ನೀಡಲಾಗುತ್ತದೆ. ಕುಂಡದಲ್ಲಿಯೇ ಗಣೇಶ ಮೂರ್ತಿಯನ್ನು ವಿಸರ್ಜಿಸಿ ಅದೇ ಮಣ್ಣಿನಲ್ಲಿ ಗಿಡ ಬೆಳೆಸಬಹುದಾಗಿದೆ. ಗೋಮಯ ಮತ್ತು ಗೋಮೂತ್ರದಿಂದ ದೈನಂದಿನ ಬಳಕೆಯ 50 ವಿವಿಧ ಉತ್ಪನ್ನಗಳನ್ನು ಕಾಮಧೇನು ಗೋಶಾಲೆಯಲ್ಲಿ ತಯಾರಿಸಲಾಗುತ್ತಿದೆ. ಗೋವುಗಳು ಹಾಗೂ ಪರಿಸರ ಸಂರಕ್ಷಣೆಯನ್ನು ಒಟ್ಟಿಗೆ ಬೆಸೆಯುವ ಗೋಮಯ ಗಣೇಶ ಪರಿಕಲ್ಪನೆ ಗಮನ ಸೆಳೆಯುತ್ತಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ದೇಸಿ ಸೊಪ್ಪುಗಳ ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ವೀಕ್ಷಿಸಿ ಜನ ನಿತ್ಯ ಬಳಸುವ ಮನಸ್ಸು ಮಾಡಿದರು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಂಚಾಲಿತ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಹುಲಿಕಾಡು ರೈತ ಉತ್ಪಾದಕರ ಕಂಪನಿ, ಸಹಜ ಸಮೃದ್ಧ ಹಾಗೂ ಯೂಸಿಂಗ್ ಡೈವರ್ಸಿಟಿ ಸಂಸ್ಥೆಗಳ ಸಹಯೋಗದಲ್ಲಿ ಸೊಪ್ಪು ಮೇಳ ಜರುಗಿತು. ಮೇಳದ ಆಯೋಜಕರಾದ ಮೈಸೂರು ಕಿಸಾನ್ ಮಾಲ್ ನಿರ್ವಾಹಕ ಎಸ್ಆರ್ ಶ್ರೀನಿವಾಸಮೂರ್ತಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: 2 ದಿನಗಳ ಕಾಲ ನಡೆದ ದೇಸಿ ಸೊಪ್ಪು ಮೇಳ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ಪ್ರದರ್ಶಿಸಲಾಗಿದ್ದು ಹೆಗ್ಗಡದೇವನಕೋಟೆ, ಕನಕಪುರ, ನಾಗರಹೊಳೆ, ಕುಂದಗೋಳ, ಕೇರಳದ ವಯನಾಡಿನ ಕೃಷಿಕ ಗುಂಪುಗಳು ಔಷಧೀಯ ಹಾಗೂ ಕಾಡು ಸೊಪ್ಪುಗಳನ್ನು ತಂದಿದ್ದರು. ಮಳೆಯ ಅಭಾವದ ನಡುವೆಯೂ ತಲೆ ಎತ್ತಿ ನಿಂತ ಬಗೆ ಬಗೆಯ ಸೊಪ್ಪುಗಳ ವೈವಿಧ್ಯವನ್ನು ನೋಡಿ ಗ್ರಾಹಕರು ಬೆರಗಾದರು. ಮೇಳದ ಕೊನೆಯ ದಿನವಾದ ಭಾನುವಾರ ಮೈಸೂರಿನ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಧ್ಯಾಹ್ನದ ಹೊತ್ತಿಗೆ ರೈತರು ತಂದಿದ್ದ ತರಹವಾರಿ ಸೊಪ್ಪುಗಳು ಖಾಲಿಯಾದವು. 2 ದಿನ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬಾ ಖುಷಿ ಪಟ್ಟರು. ಸೀಗೆ ಸೊಪ್ಪಿಗೆ ವಿಶೇಷ ಬೇಡಿಕೆ ಇದ್ದು ನಮ್ಮ ಊರಿನ ಬೇಲಿಯಲ್ಲಿ ತಾನಾಗೆ ಬೆಳೆಯುವ ಸೀಗೆ ಸೊಪ್ಪು ಕಂತೆಗೆ 100 ಮಾರಾಟವಾಯಿತು ಎಂದು ನೀಲಮ್ಮನವರು ಖುಷಿ ಪಟ್ಟರು. ಹುಲಿಕಾಡು ರೈತ ಕಂಪನಿಯು ತಂದಿದ್ದ 2 ಬೆರಕೆ ಸೊಪ್ಪು ಬೇಗನೆ ಖಾಲಿಯಾಗಿ ಅವರು ಸಹ ಸಂಭ್ರಮಿಸಿದರು. ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಖ್ಯಾತಿಯ ಮುರಳೀಧರ ಗುಂಗರಮಳೆ ಅವರು ವಿವಿಧ ಬಗೆಯ ಸೊಪ್ಪುಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಇಕೋಸ್ಪೇಸ್ನ ಶ್ರೀವತ್ಸರ್ ಅವರು ಕೆಲವು ಔಷಧೀಯ ಸೊಪ್ಪುಗಳ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಂತಹ ಆಸಕ್ತರು ತಮ್ಮಲ್ಲೂ ಸೊಪ್ಪಿನ ಮೇಳ ನಡೆಸುವಂತೆ ಕೋರಿಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು.
0: ನಿಯಮಬಾಹಿರ ಔಷಧ ಸಂಗ್ರಹಣೆ ಮತ್ತು ವಿತರಣೆ ಹಿನ್ನೆಲೆ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳು ಪರವಾನಗಿ ಇಲ್ಲದ ಬೆಂಗಳೂರಿನ ಇ ಕಾಮರ್ಸ್ ಸಂಸ್ಥೆಗಳ ಗೋದಾಮುಗಳ ಮೇಲೆ ದಾಳಿ ನಡೆಸಿ ಭಾರೀ ಪ್ರಮಾಣದ ಔಷಧಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆನೇಕಲ್ನಲ್ಲಿ 245,352 ರೂಪಾಯಿ ಮೌಲ್ಯದ ಔಷಧ

0: ಔಷಧಗಳನ್ನು ತಂಡ ವಶಪಡಿಸಿಕೊಂಡಿದೆ. ದೇವನಹಳ್ಳಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ 1,57,000 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ಜಪ್ತಿ ಮಾಡಿದೆ. 2029 ವೇಳೆಗೆ ನಶೆ ಮುಕ್ತ ಭಾರತ ನಿರ್ಮಾಣದ ಗುರಿ ಹೊಂದಲಾಗಿದ್ದು, ಮಾದಕ ದ್ರವ್ಯಗಳ ಕಳ್ಳಸಾಗಣೆ ಬಳಕೆ ಮೇಲೆ ನಿಗಾ ವಹಿಸಲು ಉನ್ನತ ಕಾರ್ಯಪಡೆ ರಚಿಸಲಾಗಿದೆ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗೋವಾದಲ್ಲಿ ತಿಳಿಸಿದ್ದಾರೆ. ನಿಧಾನ್ ಪೋರ್ಟಲ್ ಮೂಲಕ ಮಾದಕ ವಸ್ತು ಜಾಲದ ಆರೋಪಿಗಳ ಡೇಟಾಬೇಸ್ ತಯಾರಿಸಲಾಗುತ್ತಿದೆ. 10,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಶಾಮುಕ್ತಿ ಕೇಂದ್ರಗಳನ್ನು ದೇಶಾದ್ಯಂತ ಹೆಚ್ಚಿಸಲಾಗುತ್ತಿದ್ದು, 1,00,000 ನಶಾಮುಕ್ತಿ ಮಿತ್ರರನ್ನು ರೂಪಿಸಲಾಗುತ್ತಿದೆ ಎಂದರು. 7ನೇ ಅಂತಾರಾಷ್ಟೀಯ ನೀಲಿ ಆಗಸಕ್ಕಾಗಿ ಶುದ್ಧಗಾಳಿಯ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಸ್ವಚ್ಛ ಮತ್ತು ಹಸಿರು ಇಂಧನ ಬಳಕೆ, ಆರ್ಥಿಕ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ವಿಶ್ವ ಕರಾವಳಿ ಪಕ್ಷಿಗಳ ದಿನಾಚರಣೆ ಹಿನ್ನೆಲೆ ವಿವಿಧೆಡೆ ಮಕ್ಕಳಿಗಾಗಿ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮಗಳು ಜರುಗಿದವು. ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರದ ಎಂ ಗೋವಿಂದಪೈ ಅವರ ಪುಣ್ಯತಿಥಿ ಹಿನ್ನೆಲೆ ಸಾಹಿತ್ಯಾಸಕ್ತರು ಅವರ ಕೊಡುಗೆಗಳನ್ನು ಸ್ಮರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 1,642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ, 200ಕ್ಕೂ ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸೆಕೆಂಡ್ಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

0: ಕನ್ನಡ ರತ್ನ ಭಂಡಾರ. ಸುಮಾರು 60 ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂದ್ರೆ ಜನ ಭಯಭೀತರಾಗ್ತಾ ಇದ್ದಿದ್ದು, ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳು ಇರದೇ ಇದ್ದದ್ದು, ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಕರ್ಯ ಕೂಡ ಇಲ್ಲದೇ ಇದ್ದ ಕಾಲ. ಆಗ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದವರು ಡಾಕ್ಟರ್ ಕೃಷ್ಣ ಭಾರ್ಗವ್. ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾಕ್ಟರ್ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
1: ಮೊದಲಿಂದಲೂ ಡಾಕ್ಟರ್ ಆಗಬೇಕು ಅಂತ ಇಷ್ಟ ರೀ. ಸೇವೆ ಮಾಡಬೇಕು ಅಂತಂದ್ರೆ ದಟ್ಸ್ ಎ ಪ್ರೊಫೆಷನ್, ಎಲ್ಲಿ ಹೆಚ್ಚಿಗೆ ಮಾಡ್ಬೋದು ನೋಡ್ರಿ. ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ. ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದ್ರೆ ಒಂದು ಸಂಸಾರಕ್ಕೆ ದೇವರಿದ್ದಂಗೆ ಇರ್ತಿದ್ರಿ ನೋಡ್ರಿ. ಕಷ್ಟ ಸುಖ ತಿಳ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು ರೀ. ಅದಕ್ಕೆ ಅದು ಡಾಕ್ಟರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ನೋಡ್ರಿ, ನಾನು ಪಾಸ್ ಮಾಡಿ 51ರಲ್ಲಿ ಪಾಸ್ ಮಾಡಿದೆ ರೀ. ಅವರು 1 ವರ್ಷ ಆಸ್ಪತ್ರೆಯಲ್ಲಿ ಕೆ ಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ ರೀ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಜನ ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಸ್ಟೂಡೆಂಟ್ಸ್ ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ ಮೊದಲು ಬರೀ ಬಾಯಿನಲ್ಲೇ ಕೂಗಿದ್ದೆ. ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊರಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ. ಪೆಥಾಲಜಿಗೆ ಎರಡೇ ಕಡೆ ಇತ್ತು ರೀ ಇಂಡಿಯಾ ದೇಶದಲ್ಲಿ, ಎಲ್ಲ ಲಕ್ನೋ. ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೆ, ಅವ್ರನ್ನ ಚೂಸ್ ಮಾಡಿದ್ರಿ ರೀ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವ್ರ ಹೆಸರುಗಳು ಈಗಲೂ ಪೆಥಾಲಜಿ

0: ಕಾಲೇಜಿನಲ್ಲಿ ಹಳೆ ಕಾಲದಲ್ಲಿ ಇದೇ ರೀ 1958-60 ನಾನು ಎಂ ಡಿ ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡೆಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೆ, ಇಳಿ ಬಿತ್ತೋಯ್ತು ಅಂತಂದ್ರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು, ಪ್ಲೇಗ್ ಬಂತು ಅಂತ. ಕಾಲರ ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ ಕಾಲರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದ್ದೀವ್ರಿ ಅಲ್ಲಿ. ಬೇರೆ ನಾನು ಕಾಲೇಜ್ನಲ್ಲಿ ನೋಡಿರಲಿಲ್ಲ, ಅದಾದಮೇಲೂ ನಾನು ನೋಡಿಲ್ರಿ. ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದೊಂದೇ ಅಲ್ಲ, ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ, ಇಲ್ಲಿ ಗ್ಲುಕೋಸ್ ಸಲೈನ್ 500 cc ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಬಂದರೆ 10 cc ಆ್ಯಂಪಿಲು, 20 cc ಆ್ಯಂಪಿಲು ಹೊಡೆಯೋದು, ಸಿರಿಂಜ್ಗೆ ಹಾಕೋದು 10 cc ಸಿರಿಂಜೆ, ಅಥವಾ ಹಬ್ಬ ಬಂದು 20 cc ಸಿರಿಂಜದು ಆ ಹಾಕೋದು ತಳ್ಳೋದ್ರಿ, ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕ್ಕೆ ಆಗೋದಿಲ್ಲರಿ. ನೋಡಿರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಂಡಿದ್ದೇನೆ ರೀ, ಹುಣಸೂರಿನಲ್ಲೆಲ್ಲೇ ಇಲ್ಲ. 5 gram ಹಿಮೋಗ್ಲೋಬಿನ್, 6 gram ಇರ್ತದ್ರಿ, ದುಡಿತಾನೆ ರೀ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಮ್ಮಿ ಇದ್ರೆ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಆಗಿರಬಾರ್ದು ನಿಜ ಅಷ್ಟರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದ್ರಿ. ನೀವು ಇಷ್ಟೇ ತಿಂದರೂ ಕೂಡ ಹಸುವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದ್ರಿ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲರಿ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ. ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲವು ಸಮಯದಲ್ಲಿ ಬೇಕು, ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ, ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದ್ದಾರೆ, ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
1: ಇದು ಇಡೀ ಪ್ರಪಂಚದಲ್ಲೇ ನೀವು ಎರಡನೇ ಅವರು ಈ ತರದ ರಿಸರ್ಚ್ ಮಾಡಿದ್ದು
0: ಆ ಸಮಯದಲ್ಲಿ ಯಾಕಂದ್ರೆ ಇಟಲಿನಲ್ಲಿ ಒಬ್ಬ ಮಾಡಿದಾನ್ರಿ, ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ನ ಮಾಡಿದಾನ್ರಿ. ಅದನ್ನ ನೋಡಿನೇ ನನಗೂ ಹುಮ್ಮಸ್ಸು ಬಂತು, ನಾನು ಮಾಡೋಣ, ಯಾಕಂದ್ರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ರಿ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
2: ಇದು ಸಮಯ, ಇದು ಬೆಳಗು, ಇದು ಭಾವ.
4: ಎಷ್ಟು ವಯಸ್ಸು ನಿನಗೆ?
5: 19 ಒಡೆಯ.
4: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
2: ಸಂದೇಶ
6: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
2: ಸಾವಧಾನ ಸಮಾಧಾನ.
7: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
2: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
8: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
2: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
8: ನಿನ್ನಿಂದಲೇ ಮನಸ್ಸಿಂದು ಕೊಡಿದಾಡಿದೆ.
2: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ
9: ಭಾವ ಜಗತ್ತಿನ ಭೋರ್ಗರೆತದ ಈ ಸಮಯದಲ್ಲಿ ನಾವಿದ್ದೇವೆ. ಭಾವಗೀತೆಗಳನ್ನು ಕೇಳ್ತಾ ಸಾಗುವ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಅರ್ಚನಾ ಕುಲಕರ್ಣಿಯವರ ಧ್ವನಿಯಲ್ಲಿ ಮೂಡಿಬರುತ್ತೆ NS ಲಕ್ಷ್ಮೀನಾರಾಯಣ ಭಟ್ರ ಈ ಒಂದು ರಚನೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ನೆರ್ವೆ. ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮೋಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿದವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯವು ಹೊಸ ಎತ್ತರಕ್ಕೆ ತಲುಪಿದ್ದು ಉಭಯ ದೇಶಗಳು ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಪಿಎಸ್ ಸ್ವಾಮಿನಾರಾಯಣ್ ಹಿಂದೂ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಅವರು, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರಕ್ಷಣೆ, ಬಾಹ್ಯಾಕಾಶ ಹಾಗೂ ಹವಾಮಾನ ವೈಪರೀತ್ಯ ನಿಯಂತ್ರಣ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ನೂತನ ಶಕ್ತಿಯೊಂದಿಗೆ ಮುನ್ನಡೆಯುತ್ತಿವೆ ಎಂದು ಹೇಳಿದರು. 2026 ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತಾ ವರ್ಷವಾಗಿ ಆಚರಿಸಲಾಗುತ್ತಿದ್ದು, ಉಭಯ ದೇಶಗಳ ಈ ಐತಿಹಾಸಿಕ ನಂಟು ಸುದೀರ್ಘ ಸಾಂಸ್ಕೃತಿಕ ಹಾಗೂ ರಾಜಕೀಯ ಅಡಿಪಾಯದ ಮೇಲೆ ನಿಂತಿದೆ ಎಂದರು. ಫ್ರೆಂಚ್ ವಿದ್ವಾಂಸರಿಂದ ಸಂಸ್ಕೃತ ಪ್ರಸಾರ, ರೋಮ್ಯಾನ್ ರೋಲ್ಯಾಂಡ್ ಅವರ ಸಾಹಿತ್ಯ ಹಾಗೂ ಐಫೆಲ್ ಟವರ್ ಎದುರು ನಡೆಯುವ ಯೋಗ ದಿನಾಚರಣೆಗಳು ಭಾರತ ಫ್ರಾನ್ಸ್ ನಡುವಿನ ನಿಕಟ ಸಾಂಸ್ಕೃತಿಕ ಬೆಸುಗೆಗೆ ಸಾಕ್ಷಿಯಾಗಿವೆ ಎಂದು ಪ್ರಧಾನಿ ಸ್ಮರಿಸಿದರು. ಮೇಡ್ ಇನ್ ಇಂಡಿಯಾ ಹಾಗೂ ಬಿಲ್ಟ್ ಇನ್ ಫ್ರಾನ್ಸ್ ಮಾದರಿಯಲ್ಲಿ ಭಾರತದ ಸಾಂಪ್ರದಾಯಿಕ ಶಿಲ್ಪಕಲೆ ಮತ್ತು ಫ್ರಾನ್ಸ್ನ ಆಧುನಿಕ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಮ್ಮಿಲನವಾಗಿ ಈ ಮಂದಿರ ನಿರ್ಮಾಣಗೊಂಡಿದೆ. ದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಸಂಭವಿಸಿದ ಬಹುಮಟ್ಟಡಿ ಕಟ್ಟಡ ಕುಸಿದ ದುರಂತಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದು, ಕಟ್ಟಡದ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಿಸಲು ನಿರ್ದೇಶಿಸಿದ್ದಾರೆ. ಸ್ಥಳ ಪರಿಶೀಲನೆ ಹಾಗೂ ಪ್ರಾಥಮಿಕ ವರದಿ ಪಡೆದ ನಂತರ ಮುಖ್ಯಮಂತ್ರಿಗಳ ಕಾರ್ಯಾಲಯ ಈ ನಿರ್ಧಾರ ಪ್ರಕಟಿಸಿದ್ದು, ಈ ಗಂಭೀರ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ನಿನ್ನೆ ತಡರಾತ್ರಿ ಮತ್ತೊಂದು ಮೃತದೇಹ ಪತ್ತೆಯಾಗುವುದರೊಂದಿಗೆ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿಕೆಯಾಗಿದೆ. ಎನ್ಡಿಆರ್ಎಫ್, ಅಗ್ನಿಶಾಮಕ ದಳ ಹಾಗೂ ದೆಹಲಿ ಪೊಲೀಸರು ಸ್ಥಳದಲ್ಲಿ ಬಿದ್ದಿರುವ ಅವಶೇಷಗಳನ್ನು ತೆರವುಗೊಳಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿ ಮುಖ್ಯಮಂತ್ರಿ, ಪೊಲೀಸ್ ಆಯುಕ್ತರು ಹಾಗೂ ಎನ್ಡಿಆರ್ಎಫ್ ಮಹಾನಿರ್ದೇಶಕರೊಂದಿಗೆ ಮಾತನಾಡಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದು, ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೇಯಿಂಗ್ ಗೆಸ್ಟ್ ನಿಲಯವಾಗಿ ಬಳಕೆಯಾಗುತ್ತಿದ್ದ ಈ ಕಟ್ಟಡದ ತಾಳಮಹಡಿಯಲ್ಲಿ ನಿನ್ನೆ ಮಧ್ಯಾಹ್ನ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದಾಗ ಕಟ್ಟಡ ಕುಸಿದು ಬಿದ್ದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ 4 ಹೆಚ್ಚು ಮಹಡಿಗಳನ್ನು ಹೊಂದಿರುವ ಎಲ್ಲ ಅಕ್ರಮವಾಗಿ ನಿರ್ಮಿತ ಕಟ್ಟಡಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೀಲ್ ಮಾಡಲು ದೆಹಲಿ ಮೇಯರ್ ಪ್ರವೇಶ್ ವಾಹಿ ಆದೇಶಿಸಿದ್ದು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ.

0: ಈ ದುರಂತದ ಹಿನ್ನೆಲೆಯಲ್ಲಿ ಹಾಗೂ ಪ್ರದೇಶದಲ್ಲಿ ಹೆಚ್ಚಿದ ಆತಂಕದಿಂದಾಗಿ ದೆಹಲಿ ವಿಶ್ವವಿದ್ಯಾಲಯದ ವೆಂಕಟೇಶ್ವರ ಕಾಲೇಜಿಗೆ ಇಂದು ರಜೆ ಘೋಷಿಸಲಾಗಿದ್ದು, ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ತನ್ನ ತರಗತಿ ಕೊಠಡಿಗಳಲ್ಲಿ ತಾತ್ಕಾಲಿಕ ವಸತಿ ಕಲ್ಪಿಸಿದೆ. ಜೊತೆಗೆ ಆರ್ಯಭಟ್ಟ ಕಾಲೇಜು ಕೂಡ ಇಂದು ಬೋಧನಾ ಚಟುವಟಿಕೆಗಳನ್ನು ಅಮಾನತುಗೊಳಿಸಿದ್ದು, ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ತಾತ್ಕಾಲಿಕ ವಸತಿ ನಿಲಯವಾಗಿ ಪರಿವರ್ತಿಸಿ ನೆರವು ಹಸ್ತ ಚಾಚಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ಕುಗ್ಗಿಸಲಾಗುತ್ತಿದೆ ಎಂಬ ಮಾಧ್ಯಮ ವರದಿಗಳು ಹಾಗೂ ವದಂತಿಗಳಿಗೆ ಇಸ್ರೋ ಸ್ಪಷ್ಟನೆ ನೀಡಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಇಸ್ರೋ, ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸುವುದಿಲ್ಲ ಹಾಗೂ ಅದರ ಮಹತ್ವವೇನೂ ಕಡಿಮೆಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯು ಭಾರತದ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಇಸ್ರೋ ಇನ್ನಷ್ಟು ತೀವ್ರವಾಗಿ ಗಮನಹರಿಸಲು ನೆರವಾಗಲಿದೆ ಎಂದು ತಿಳಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳನ್ನು ಖಾಸಗೀಕರಣ ಎಂದು ನೋಡದೆ ಬಾಹ್ಯಾಕಾಶ ವ್ಯವಸ್ಥೆಯ ವಿಸ್ತರಣೆ ಮತ್ತು ಸಾಮರ್ಥ್ಯ ವೃದ್ಧಿ ಎಂದು ಗ್ರಹಿಸಬೇಕು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಭಾರತೀಯ ಉದ್ಯಮಗಳು ಬೆಳೆದಂತೆ ಪಕ್ವವಾದ ಹಾಗೂ ವಿಸ್ತರಿಸಬಹುದಾದ ತಂತ್ರಜ್ಞಾನ ಚಟುವಟಿಕೆಗಳನ್ನು ಕೈಗಾರಿಕೆಗಳೇ ಕೈಗೆತ್ತಿಕೊಳ್ಳಲಿವೆ. ಇದರಿಂದ ಬೃಹತ್ ಪ್ರಮಾಣದ ಉತ್ಪಾದನೆ, ವಾಣಿಜ್ಯೀಕರಣ ಹಾಗೂ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶ ಸಾಧ್ಯವಾಗಲಿದೆ. ಈ ಮೂಲಕ ಇಸ್ರೋದ ಅತ್ಯುತ್ತಮ ವಿಜ್ಞಾನಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿ ಮುಂದುವರೆದ ಸಂಶೋಧನೆಗಳು, ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಯೋಜನೆಗಳತ್ತ ಪೂರ್ಣ ಗಮನ ಹರಿಸಲು ಸಾಧ್ಯವಾಗುತ್ತದೆ ಎಂದು ಇಸ್ರೋ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಗೆ ತಲುಪಿದ್ದು, ದುಬೈನಲ್ಲಿ ನಡೆಯುತ್ತಿರುವ ವಾರ್ಷಿಕ ಹೂಡಿಕೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯವನ್ನು ಪ್ರಮುಖ ಹೂಡಿಕೆ ತಾಣವನ್ನಾಗಿ ಬಿಂಬಿಸುವ ಉದ್ದೇಶದಿಂದ ಜಾಗತಿಕ ಹೂಡಿಕೆದಾರರೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಜವಳಿ, ಕೃತಕ ಬುದ್ಧಿಮತ್ತೆ, ಕೃಷಿ, ಆಹಾರ ಸಂಸ್ಕರಣೆ, ಗಣಿಗಾರಿಕೆ ಹಾಗೂ ಸರಕು ಸೇರಿದಂತೆ ವಿವಿಧ ವಲಯಗಳಲ್ಲಿ ಹೂಡಿಕೆ ಆಕರ್ಷಿಸಿ ಯುವಜನತೆಗೆ ವ್ಯಾಪಕ ಉದ್ಯೋಗಾವಕಾಶ ಸೃಷ್ಟಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ಅವರು ಅರಬ್ ಸಂಸತ್ತಿನ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಅಲ್ ಯಮ್ಮಾಹಿ ಅವರನ್ನು ಭೇಟಿಯಾಗಿ ಮುಂಬರುವ ಮಧ್ಯಪ್ರದೇಶದಲ್ಲಿ ಆಯೋಜನೆಗೊಳ್ಳುತ್ತಿರುವ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಗೆ ಆಗಮಿಸುವಂತೆ ಆಹ್ವಾನ ನೀಡಿದರು. ಮುಂಬರುವ ದಿನಗಳಲ್ಲಿ ಹೊರ್ಮು ಜಲಸಂಧಿಯ ಹೊರಭಾಗದಲ್ಲಿ ಹೊಸ ನಿರ್ಬಂಧಿತ ವಲಯವನ್ನು ಘೋಷಿಸುವುದಾಗಿ ಇರಾನ್ನ ಉನ್ನತ ಭದ್ರತಾ ಅಧಿಕಾರಿ ಪ್ರಕಟಿಸಿದ್ದು, ತಮ್ಮ ದೇಶದ ಸಮನ್ವಯವಿಲ್ಲದೆ ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಹಡಗುಗಳನ್ನು ಇರಾನ್ ನಿಷೇಧಿತ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಮೆರಿಕ ನೌಕಾಪಡೆಯ ತಡೆಗೋಡೆ ರೇಖೆಯಿಂದ ಪ್ರಾರಂಭವಾಗುವ ಈ ವಲಯ ಪರ್ಷಿಯನ್ ಕೊಲ್ಲಿಯ ಕೆಲವು ಭಾಗಗಳವರೆಗೆ ವಿಸ್ತರಿಸಲಿದೆ. ಜಲಸಂಧಿಯ ಕಡೆಗೆ 2 ಕಡೆಯಿಂದ ಚಲಿಸುವ ಮತ್ತು ಈ ವಲಯವನ್ನು ಪ್ರವೇಶಿಸುವ ಹಡಗುಗಳು ನಿರ್ಬಂಧವನ್ನು ಎದುರಿಸಬೇಕಾಗುತ್ತದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಬಿಹಾರ ಹಾಗೂ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಹಾರದಲ್ಲಿ ಗಂಗಾ, ಗಂಡಕಿ ಮತ್ತು ಕೋಸಿ ಸೇರಿದಂತೆ ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಗಂಗಾ ನದಿಯ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆ ನದಿಯ ಕೆಳಪಾತ್ರದ ಪ್ರದೇಶಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಲಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲೂ ಪ್ರವಾಹ ಪರಿಸ್ಥಿತಿ ಇದ್ದು ರಾಜ್ಯದ 24 ಜಿಲ್ಲೆಗಳು ಜಲಾವೃತಗೊಂಡಿವೆ. ಮಳೆ ಸಂಬಂಧಿತ ಅವಘಡಗಳಿಂದ 5 ಮಂದಿ ಮೃತಪಟ್ಟಿದ್ದಾರೆ. ಈ ನಡುವೆ ಮುಂಬರುವ 2 ದಿನಗಳಲ್ಲಿ ಬಿಹಾರ, ಪೂರ್ವ ಉತ್ತರ ಪ್ರದೇಶ, ಪೂರ್ವ ಮಧ್ಯಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ತಾಷ್ಕೆಂಟ್ನಲ್ಲಿ ನಿನ್ನೆ ನಡೆದ ತಮ್ಮ ಅಂತಿಮ ಅರ್ಹತಾ ಪಂದ್ಯದಲ್ಲಿ ಭಾರತ ಫುಟ್ಬಾಲ್ ತಂಡ ಬಾಂಗ್ಲಾದೇಶ ವಿರುದ್ಧ 3-0 ಗೋಲುಗಳ ಭರ್ಜರಿ ಸಾಧಿಸುವ ಮೂಲಕ 20 ವರ್ಷಗಳ ನಂತರ AFC 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆದುಕೊಂಡಿದೆ. ಬಿ ಗುಂಪಿನ ರೋಚಕ ಪಂದ್ಯದಲ್ಲಿ ಭಾರತದ ಡ್ಯಾನಿ ಮೈತೇಯ್, ಲೈಶ್ರಾಮ್, ಮಿಶೆಲ್ ಯಾದವ್ ಹಾಗೂ MD ಅರ್ಬಾಶ್ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ 3 ಪಂದ್ಯಗಳಿಂದ ಭಾರತ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದೆ. ಭಾರತ ತಂಡ ಕೊನೆಯ ಬಾರಿ 2006ರಲ್ಲಿ ಈ ಪಂದ್ಯಾವಳಿಯಲ್ಲಿ ಆಡಿತ್ತು. AFC 20 ವರ್ಷದೊಳಗಿನವರ

0: ಇದು ಈ ಇಬ್ಬರು ಆಟಗಾರರ ವೃತ್ತಿ ಜೀವನದ 10ನೇ DWF ವಿಶ್ವ ಟೂರ್ ಪ್ರಶಸ್ತಿಯಾಗಿದೆ. ಈ ಭಾರತೀಯ ಜೋಡಿ ಇದಕ್ಕೂ ಮುನ್ನ 2023 ಹಾಗೂ 2025 ಚೀನಾ ಮಾಸ್ಟರ್ಸ್ನಲ್ಲಿ ರನ್ನರ್ ಅಪ್ ಆಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6ಕ್ಕೆ ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. IFC 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ವಿವಿಧ ಭಾರತಿ 102.9 FM
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ದಿನಚರ್ಯದ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ SH, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಕೇಳಿ ಆಯುಷ್ವಾಣಿ.
3: ನಮಸ್ತೆ. ದಿನಚರ್ಯ ಅಂದ್ರೆ ಆಯುರ್ವೇದದಲ್ಲಿ ಪ್ರತಿದಿನ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳಲು ಏನೇನ್ ಮಾಡಬೇಕು ಅನ್ನೋ ವಿಷಯಗಳನ್ನ ವರ್ಣಿಸಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ಪ್ರತಿದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಸೂರ್ಯನ ಉದಯಕ್ಕಿಂತ 1.5 ಗಂಟೆ ಮುಂಚೆ ಹೇಳ್ತಕ್ಕಂಥ ಅಭ್ಯಾಸಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮಗೆ ವಾತಾವರಣದಲ್ಲಿ ಸಿಗ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತದೆ ಮತ್ತು ನಮ್ಮ ಜ್ಞಾನ ವೃದ್ಧಿಗೆ ಈ ಬೆಳಗಿನ ಸಮಯ ಅತ್ಯಂತ ಉಪಯುಕ್ತವಾಗಿದೆ. ಎರಡನೆಯದಾಗಿ ಮಲೋತ್ಸರ್ಗ, ಮಲವಿಸರ್ಜೆಯನ್ನ ಸ್ವಾಭಾವಿಕವಾಗಿ ಸರಿಯಾದ ಕ್ರಮದಲ್ಲಿ ಮಾಡತಕ್ಕಂಥದ್ದು. ನಂತರ ದಂತದಾವನ ಅಂದರೆ ಹಲ್ಲುಗಳನ್ನ ಉಚ್ಚತಕ್ಕಂಥದ್ದು. ಹಲ್ಲುಗಳನ್ನ ನಾವು ಕಷಾಯ ಮತ್ತು ತಿಕ್ತರಸ ಇರತಕ್ಕಂತ ಮರದ ಕಡ್ಡಿಗಳು ಅಂದರೆ ಕಿರುಬೆರಳಿನ ಗಾತ್ರದ ಕಡ್ಡಿಗಳನ್ನು ಒಂದು ಭಾಗದಲ್ಲಿ ಬ್ರಷ್ ರೀತಿಯಾಗಿ ಮಾಡಿಕೊಂಡು ಉಪಯೋಗಿಸುವುದರಿಂದ ದಂತ ಶುಚಿತ್ವವನ್ನು ಕಾಪಾಡಬಹುದು ಅಂತ ದಂತದಾವನದಲ್ಲಿ ಹೇಳಿರ್ತಾರೆ. ಅಂದ್ರೆ ಈ ದಂತದಾವನಕ್ಕಾಗಿ ನಾವು ಅಪಮಾರ್ಗ, ಕದಿರ, ಹೊಂಗೆ ಮರದ ಕಡ್ಡಿ ಅಥವಾ ಉತ್ತರಾಣಿ ಕಡ್ಡಿ ಅಥವಾ ಕದಿರ ಮರದ ಕಡ್ಡಿಗಳನ್ನ ಅಥವಾ ಬೇವಿನ ಮರದ ಕಡ್ಡಿಯನ್ನ ದಂತದಾವನಕ್ಕೆ ಉಪಯೋಗಿಸಬಹುದು. ನಂತರ ನಸ್ಯ, ನಸ್ಯ ಅಂದ್ರೆ ಮೂಗಿಗೆ ಎಣ್ಣೆಯನ್ನ ಬಿಟ್ಕೊಳ್ತಕ್ಕಂಥದ್ದು, ಅಂದ್ರೆ ಔಷಧಿಯುಕ್ತ ಅಣುತೈಲವನ್ನ ಎರಡು ಹೊರಳೆಗೂ ಬಿಟ್ಟುಕೊಳ್ಳುವುದರಿಂದ ಮೂಗಿನಲ್ಲಿ ಉತ್ಪತ್ತಿಯಾದಂತಹ ದೋಷಗಳನ್ನ ಹೊರಹಾಕೋದ್ರಿಂದ ಮೂಗು, ಕಣ್ಣು ಮತ್ತೆ ಕೂದಲಿನಲ್ಲಿ ಬರ್ತಕ್ಕಂಥ ದೋಷಗಳು ಅಥವಾ ರೋಗಗಳನ್ನ ತಡೆಗಟ್ಟಬಹುದಾದ ಒಂದು ವಿಧಾನ ಆಗಿದೆ. ಅದರ ನಂತರ ಗಂಡೂಷ ಅಂತ ಕರಿತೇವೆ. ಗಂಡೂಷ ಅಂದ್ರೆ ಔಷಧೀಯ ಗುಣವುಳ್ಳಂತಹ ಕಷಾಯ ದ್ರವ್ಯಗಳನ್ನ ಅಥವಾ ಎಣ್ಣೆಯನ್ನ ಬಾಯಿಯಲ್ಲಿ ಹಾಕಿಕೊಂಡು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಇಟ್ಟುಕೊಂಡು ನಂತರ ಅದನ್ನ ಉಗಿತಕ್ಕಂಥ ಕ್ರಿಯೆಗೆ ಗಂಡೂಷ ಅಂತ ಹೇಳ್ತೇವೆ. ಇದು ಸಹ ಬಾಯಿ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಇರುತ್ತದೆ. ತದನಂತರ ಅಭ್ಯಂಗ, ಅಭ್ಯಂಗ ಅಂದ್ರೆ ದೇಹಕ್ಕೆ ಎಣ್ಣೆಯನ್ನ ಹಚ್ಚಿಕೊಳ್ತಕ್ಕಂಥದ್ದು. ಎಳ್ಳಿನ ಎಣ್ಣೆಯನ್ನಾದ್ರೂ ಉಪಯೋಗಿಸಬಹುದು ಅಥವಾ ಕೊಬ್ಬರಿ ಎಣ್ಣೆಯನ್ನಾದ್ರೂ ಉಪಯೋಗಿಸಬಹುದು. ಈ ರೀತಿ ಎಣ್ಣೆಯನ್ನ ತೆಗೆದುಕೊಂಡು ದೇಹಕ್ಕೆ ಪೂರ್ಣ ಹಚ್ಚಿಕೊಳ್ಳೋದ್ರಿಂದ ದೇಹದಲ್ಲಿ ವಾತದ ಅಂಶ ಕಮ್ಮಿ ಮಾಡಲು ಅತ್ಯಂತ ಉಪಯುಕ್ತವಾಗಿದೆ. ಅಭ್ಯಂಗನದ ನಂತರ ಪ್ರತಿದಿನ ವ್ಯಾಯಾಮವನ್ನ ಆಚರಿಸಲೇಬೇಕು. ನಮ್ಮ ದಿನನಿತ್ಯದ ಕರ್ಮದಲ್ಲಿ ವ್ಯಾಯಾಮವನ್ನು ಒಂದು ಅಂಗವಾಗಿ ನಾವು ಆಚರಿಸಲೇಬೇಕಾಗಿರುತ್ತದೆ. ವ್ಯಾಯಾಮ ಅಂದ್ರೆ ಶರೀರ ಆಯಾಸ ಜನಕಂ ಕರ್ಮಂ ವ್ಯಾಯಾಮಂ, ಅಂದ್ರೆ ನಮ್ಮ ಶರೀರಕ್ಕೆ ಆಯಾಸವನ್ನು ಉಂಟು ಮಾಡತಕ್ಕಂಥ ಯಾವುದೇ ಕೆಲಸವು ಸಹ ವ್ಯಾಯಾಮ ಆಗ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಅವನ ಶಕ್ತಿಯ ಅರ್ಧ ಶಕ್ತಿಗೆ ಅನುಸಾರವಾಗಿ ನಾವು ವ್ಯಾಯಾಮವನ್ನು ಮಾಡಬೇಕು. ಅದನ್ನ ಹೆಂಗೆ ಕಂಡಿಡ್ಕೊಳ್ಳೋದು ಅಂದ್ರೆ ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿಗೆ ತನ್ನ ಹಣೆಯ ಮೇಲೆ, ಕಂಕಳಲ್ಲಿ ಮತ್ತು ಕುತ್ತಿಗೆಯಲ್ಲಿ ಬೆವರು ಬರುತ್ತದೆ ಅಲ್ಲಿವರೆಗೂ ವ್ಯಾಯಾಮವನ್ನ ಮಾಡಿ ನಿಲ್ಲಿಸಿದಲ್ಲಿ ಅದು ಆ ದಿನದ ಆ ವ್ಯಕ್ತಿಗೆ ಸಾಕಾಗ್ತದೆ. ಅದರ ನಂತರ ಸ್ನಾನ, ಸ್ನಾನವನ್ನ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಮಾಡಿದ್ರೆ ಅತಿ ಉತ್ತಮ. ಅತಿಯಾದ ಸುಡುವ ನೀರನ್ನ ತಲೆಯ ಮೇಲೆ ಹಾಕೋದ್ರಿಂದ ತಲೆಯಿನ ಕೂದಲಿಗೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬಹುದು ಅಥವಾ ತಣ್ಣೆ ನೀರನ್ನ ಸ್ನಾನ ಮಾಡಬೇಕು. ಅದನಂತರ ನಮ್ಮ ವೃತ್ತಿ, ನಮ್ಮ ಶಕ್ತಿ ಅನುಸಾರ, ನಮ್ಮ ಮನಸ್ಸಿಗೆ ಇಟ್ಟಿಸ್ತಕ್ಕಂಥ, ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ವೃತ್ತಿ.

0: ಆರಿತುಕೊಂಡು ಅದರಲ್ಲಿ ನಮ್ಮ ಮನಸ್ಸೇ ಇಟ್ಟು ಶ್ರದ್ಧೆ ಇಟ್ಟು ನಮ್ಮ ವೃತ್ತಿಯನ್ನು ಮಾಡಬೇಕು ಅಂತ ಇದೆ. ನಂತರ ನಮ್ಮ ರಾತ್ರಿಯ ಕೆಲಸವಾದ ನಿದ್ರೆಗೂ ಸಹ ನಾವು ಅತಿ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತದೆ. ನಿದ್ರೆಯನ್ನ ನಮಗೆ ಪ್ರತಿದಿನ ವಯಸ್ಸಿಗೆ ಅನುಸಾರವಾಗಿ 6-8 ಗಂಟೆವರೆಗೂ ನಿದ್ದೆಯನ್ನ ಮಾಡಬೇಕಾಗುತ್ತದೆ. ನಿದ್ದೆ ಅತಿ ಪ್ರಮುಖವಾಗಿ ಮನುಷ್ಯನಿಗೆ ಅವಶ್ಯಕತೆ ಇದ್ದು ಆ ನಿದ್ರೆಯಿಂದ ನಮ್ಮ ಆಯಾಸವನ್ನು ಪರಿಹಾರ ಮಾಡೋದಲ್ಲದೆ ಜೀವಕೋಶಗಳ ಬೆಳವಣಿಗೆಗಾಗಲಿ ಮಾನಸಿಕ ನೆಮ್ಮದಿಗಾಗಲಿ ನಿದ್ದೆ ಪ್ರಮುಖ ಅಂಶ ಆಗ್ತದೆ. ಈ ರೀತಿಯಾಗಿ ನಾವು ದಿನಚರ್ಯವನ್ನು ಪಾಲಿಸಬೇಕಾಗುತ್ತೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ದಿನಚರ್ಯದ ಬಗ್ಗೆ ತಿಳಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ SH, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಭಾವಗೀತೆಗಳೊಂದಿಗೆ ಸಾಗ್ತಾ ಬಂದ್ವಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯ ಈ ಒಂದು ಭಾವಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯವು ಹೊಸ ಎತ್ತರಕ್ಕೆ ತಲುಪಿದ್ದು ಉಭಯ ದೇಶಗಳು ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಪಿಎಸ್ ಸ್ವಾಮಿನಾರಾಯಣ್ ಹಿಂದೂ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅವರು ಮಾತನಾಡಿದರು. ದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಸಂಭವಿಸಿದ ಮಹಡಿ ಕಟ್ಟಡ ಕುಸಿದ ದುರಂತಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದು ಕಟ್ಟಡದ ಮಾಲೀಕರ ವಿರುದ್ದ ಎಫ್ಐಆರ್ ದಾಖಲಿಸಲು ನಿರ್ದೇಶಿಸಿದ್ದಾರೆ. ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಗೆ ತಲುಪಿದ್ದು ದುಬೈನಲ್ಲಿ ನಡೆಯುತ್ತಿರುವ ವಾರ್ಷಿಕ ಹೂಡಿಕೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಸ್ರೋ ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸುವುದಿಲ್ಲ ಹಾಗೂ ಅದರ ಮಹತ್ವವೇನೂ ಕಡಿಮೆಯಾಗುವುದಿಲ್ಲ ಎಂದು ಇಸ್ರೋ ಸ್ಪಷ್ಟಪಡಿಸಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯು ಭಾರತದ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಇಸ್ರೋ ಇನ್ನಷ್ಟು ತೀವ್ರವಾಗಿ ಗಮನ ಹರಿಸಲು ನೆರವಾಗಲಿದೆ ಎಂದು ತಿಳಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಎತ್ತಿನಹೊಳೆ ಜಲಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ಅವರು ತುಮಕೂರು ದಸರಾ ಉತ್ಸವದ ಪೂರ್ವ ಸಿದ್ಧತೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. 7ನೇ ಅಂತಾರಾಷ್ಟ್ರೀಯ ನೀಲಿ ಆಗಸಕ್ಕಾಗಿ ಶುದ್ಧ ಗಾಳಿಯ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಸ್ವಚ್ಛ ಮತ್ತು ಹಸಿರು ಇಂಧನ ಬಳಕೆ ಆರ್ಥಿಕ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ತಾಷ್ಕೆಂಟ್ನಲ್ಲಿ ನಿನ್ನೆ ನಡೆದ ತಮ್ಮ ಅಂತಿಮ ಅರ್ಹತಾ ಪಂದ್ಯದಲ್ಲಿ ಭಾರತ ಫುಟ್ಬಾಲ್ ತಂಡ ಬಾಂಗ್ಲಾದೇಶ ವಿರುದ್ಧ 3-0 ಗೋಲುಗಳ ಭರ್ಜರಿ ಜಯ ಸಾಧಿಸುವ ಮೂಲಕ 20 ವರ್ಷಗಳ ನಂತರ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

8 ಗಂಟೆ 2 ನಿಮಿಷ 22 ಸೆಕೆಂಡ್ಗಳಾಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಮ್ಮೊಂದಿಗೆ ಯಾರ್ಯಾರಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅಂಥೇಳಿ ಒಮ್ಮೆ ನಮ್ಮ ಶ್ರೋತೃ ಬಂಧುಗಳನ್ನು ನೋಡೋಣ. ಮೋಸ್ಟ್ಲಿ ನಮ್ಮ ಶ್ರೋತೃಗಳಿಗೆ ಪ್ರಾತಸ್ಮರಣೀಯ ಅಂತ ಹೇಳಿದ್ರೆ ವಿವಿಧ ಭಾರತಿ ಅನಿಸುತ್ತೆ. 4:38 ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಎದ್ದ ಕೂಡಲೇ ವಿವಿಧ ಭಾರತೀಯ ಜಪದೊಂದಿಗೆ, ವಿವಿಧ ಭಾರತಿಗೆ ನಮನದೊಂದಿಗೆ ನಿಮ್ಮ ದಿನವನ್ನು ಆರಂಭ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳನ್ನು ಹೇಳಬೇಕು. ಗಣೇಶ ನಗರದ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್ ರಶ್ಮಿ, ಶಾಂಭವಿ ಅವರ ಸಂದೇಶ ನಮ್ಮತ್ತೆ ಬಂದಿದೆ. ಹಾಗೆ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ ಕೌಸಲ್ಯ ಬನಶಂಕ್ರಿಯಿಂದ, ಭೋಪಾ ವೆಂಕಟೇಶ್ ಬೋಧನ ಹೊಸಳ್ಳಿಯಿಂದ ಸಂದೇಶವನ್ನು ಕಳಿಸಿ ವೆರಿ ಗುಡ್ ಮಾರ್ನಿಂಗ್ ವಿವಿಧ್ ಭಾರತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಿನ ಶುಭೋದಯವನ್ನು ಹೇಳ್ತಾ ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ ಅವರ ಸಂದೇಶ ನಮ್ಮತ್ತ ಬಂದಿದೆ. ಹಾಗೆಯೇ ಮತ್ತಿನ್ಯಾರು ಸಂದೇಶವನ್ನು ಕಳಿಸಿದ್ದಾರೆ, ಹೊನ್ನೂರಲ್ಲಿ ಅವರ ಸಂದೇಶ ನಮ್ಮತ್ತ ಬಂದಿದೆ. ರಾಜು ಕುಂಬಾರ, ರುಕ್ಮಿಣಿ ಕುಂಬಾರ, ಧನ್ಯವಾದಗಳು, ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿ ನಾದೋಪಾಸನೆ ಕಾರ್ಯಕ್ರಮ ಅಂತೂ ತುಂಬ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಶಿವಗಂಗಾ ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ್, ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ವಿವಿಧ ಭಾರತಿಗೆ ಗುಡ್ ಮಾರ್ನಿಂಗ್, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಹಾಗೂ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಮಾನಪೂರ್ವಕ ಧನ್ಯವಾದಗಳಿಗೆ, ಸ್ವಾಗತಕ್ಕೆ ನಮ್ಮ ಧನ್ಯವಾದಗಳು. ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ಅವರ ಸಂದೇಶ ನಮ್ಮತ್ತ ಬಂದಿದೆ. ನಾದೋಪಾಸನೆ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆಯಾಗಿಯೇ ಬರ್ತಾ ಇದ್ದೀವಿ ಅಂಥೇಳಿ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಹುಲಗಮ್ಮನವರ ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ರೂಪಾ ಅವರ ಸಂದೇಶ ನಮ್ಮತ್ತ ಬಂದಿದೆ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತೇಳಿ ಹೇಳ್ತಾ ಇದ್ದಾರೆ. ಅರುಣಾ ಮೈತ್ರಿ ಜಯಸಿನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಹಾಗೂ ನಮಸ್ಕಾರಗಳು ಅಂಥೇಳಿ ಕಿಷ್ಕಿರಾನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ನಾದೋಪಾಸನೆಗೆ ಧನ್ಯವಾದ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂಜನಾ ಗಾಂಧಿ ಬಜಾರ್ನಿಂದ ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಡಾಕ್ಟರ್ ಅರುಣಾ KGFನಿಂದ ಹೇಳ್ತಾ ಇದ್ದಾರೆ, ವಿವಿಧ ಭಾರತಿ ಮತ್ತು ನಮ್ಮ ಬಳಗಕ್ಕೆ ಗುಡ್ ಮಾರ್ನಿಂಗ್ ಸರ್, ಗ್ರೇಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀರಿ, ಹಾಗೆ ಉತ್ತಮ ಗೀತೆಗಳು ಕೂಡ ಪ್ರಸಾರವಾಗುತ್ತೆ. ನಿಲಯದೊಂದಿಗೆ ನಾವು ಯಾವಾಗಲೂ ಜೊತೆಯಾಗಿದ್ದೀವಿ. ಕಾರ್ಯಕ್ರಮ ತುಂಬ ಇಷ್ಟ ಆಗ್ತಾ ಇದೆ. ಗಾಡ್ ಆ್ಯಂಡ್ ಪೇರೆಂಟ್ಸ್ ಬ್ಲೆಸ್ ಅಂತೇಳಿ ಹೇಳ್ತಾ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ ಗುಮಟಿ ಅವರ ಸಂದೇಶ ನಮ್ಮತ್ತ ಬಂದಿದೆ. ಟಿ ಆರ್ ಮಿಲ್ಲ ಗಣೇಶನ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶ್ರದ್ಧತ್ ಮೊಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ವಿವಿಧ ಭಾರತೀಯ ಇಂದಿನ ಎಲ್ಲ ಕಾರ್ಯಕ್ರಮಗಳೊಂದಿಗೆ ನಾವು ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನಿ ಹೇಳ್ತಾ ಇದ್ದಾರೆ, ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತಕ್ಕಂಥ ಪುರಂದರದಾಸರ ಭಕ್ತಿಗೀತೆ ಪಿ ಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಮೂಡಿ ಬಂತು, ಅದನ್ನು ಕೇಳಿ ನಮಗೂ ಕೂಡ ಖುಷಿಯಾಯಿತು. ಇದರಲ್ಲಿ ನಮ್ಮಲ್ಲಿನ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತೆ, ಧನ್ಯವಾದಗಳು ನಮ್ಮ ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇನ್ಯಾರು ಸಂದೇಶವನ್ನು ಕಳಿಸಿದ್ದಾರೆ, ಚನ್ನಪ್ಪ ಜೆಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರು ಕೂಡ ನಾದೋಪಾಸನೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತಾರೆ. ಸಂತ ತುಕಾರಾಮ್ ಚಿತ್ತದ ಭಕ್ತಿಗೀತೆ ತುಂಬ ಇಷ್ಟ ಆಯಿತು ಅಂತೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಕಲ್ಲು ಸಕ್ಕರೆ ಕೊಳ್ಳಿರು ನೀವೆಲ್ಲರೂ ಅನ್ನೋ ಹಾಗೆ ಪ್ರಸಾರ ಮಾಡಿದ್ರಲ್ಲ ಆ ಗೀತೆಯನ್ನು, ಹಾಗೆ ನಮಗೂ ಕೂಡ ಕಲ್ಲು ಸಕ್ಕರೆ ಅಂತ ಮಾಹಿತಿ ಹಾಗೂ ಹಾಡುಗಳನ್ನು ಕೇಳಿಸ್ತಾ ಇದೆ ನಮ್ಮ ವಿವಿಧ ಭಾರತಿ. ನಿಮ್ಮ ನಮ್ಮ ಅನುದಿನದ ಸಂಗಾತಿ ಇದು ಅಂಥೇಳಿ ಯಸರಾಜು ಚಿಕ್ಕಂಕನಿಂದ ಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಶ್ರಾವಣ ಮಾಸದ ಕೊನೆಯ ಸೋಮವಾರದ ಹಾರ್ದಿಕ ಶುಭಾಶಯಗಳು, ನಿಮ್ಮ ಜೊತೆ ನಾವು ಸದಾ ಇರ್ತೇವೆ ಅಂಥೇಳಿ ತೀರ್ಥಪ್ಪ ಗಂಗಶೆಟ್ಟಿ ತಿಮ್ಮಸಾಗರ ಬಾಗಲಕೋಟೆ ಜಿಲ್ಲೆಯಿಂದ ಹೇಳ್ತಾರೆ. ನಾದೋಪಾಸನೆ ಕಾರ್ಯಕ್ರಮವನ್ನು ಕೇಳಿದ್ರಿ, ಮಹಾಭಾರತದ ಪಾಂಡವರನ್ನು ಕೊಲ್ಲಲು ಸಂಚು ಹೊಡೆದಂಥ ದುರ್ಯೋಧನ ಕಥೆ, ಪುರಾಣದ ಅತ್ಯಂತ ಮಹನೀಯರು ದದೀಚಿ, ಹರಿಶ್ಚಂದ್ರ, ಭೀಷ್ಮ, ಅನೇಕರ ತ್ಯಾಗ ಗುಣಗಳನ್ನು ಭಕ್ತಿಗೀತೆಗಳನ್ನು ಕೇಳ್ತಾ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಸರ್. ಚಲನಚಿತ್ರ ಭಕ್ತಿಗೀತೆಗಳನ್ನು ಕೇಳ್ತಾ ಮನಸ್ಸಿಗೆ ಖುಷಿಯಾಯಿತು ಅಂಥೇಳಿ ವರಲಕ್ಷ್ಮಿ ಪಿಣ್ಯದಿಂದ ಹೇಳ್ತಾ ಇದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿ, ಎಲ್ಲ ಕಾರ್ಯಕ್ರಮ ಅಂತೂ ತುಂಬ ಖುಷಿಯಾಯಿತು, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ ಅಂಥೇಳಿ ಹೇಳ್ತಾರೆ. ಜಗದಂಬಿಕಾ ಹಂಸವೇಣಿ, ನಮಸ್ತೆ ವಿವಿಧ ಭಾರತಿ,
ಅದ್ಭುತ ಕಾರ್ಯಕ್ರಮ ಮೂಡಿ ಬಂತು, ಕರುಣಾನಂದ ಹಾಗೂ ಚೇತೋಹಾರಿಯಾಗಿತ್ತು, ಅನಂತ ಅನಂತ ಧನ್ಯವಾದಗಳು ಸರ್ ಅಂತೇಳಿ ಹೇಳ್ತಾರೆ. ನಾಗರಾಜ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾರೆ, ಆತ್ಮ ಶುದ್ಧೀಕರಣಕ್ಕೆ ನಾದೋಪಾಸನೆ ಕಾರ್ಯಕ್ರಮ ತುಂಬ ಸಹಾಯಕಾರಿ, ಪುರಾಣಗಳಲ್ಲಿ ಅಡಗಿರ್ತಕ್ಕಂಥ ಸತ್ಯಗಳನ್ನು ತುಂಬ ಮನದಟ್ಟಾಗುವ ಹಾಗೆ ನೀವು ತಿಳಿಸ್ಕೊಟ್ರಿ, ಧನ್ಯವಾದ ಅಂತ ಹೇಳ್ತಾರೆ. ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯ ಶಿವಲಿಂಗಪ್ಪ ಭದ್ರೆ ಅವರು ಕೂಡ ಕಾರ್ಯಕ್ರಮ ನಾದೋಪಾಸನೆ ಕಾರ್ಯಕ್ರಮ ಶಿಶುನಾಳ ಶರೀಫರ ರಚನೆಯ ಗೀತೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ. ವಿಜಯಕುಮಾರ್ ಆರಾಧ್ಯ ರಕ್ಷಿತ ಪಾರ್ವತಿ ಹಳಿಯೂರು ಕಾಕನಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆದೂರು ಪ್ರಕಾಶ್ ಅಣೆಕಲ್ನಿಂದ, ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿಯಿಂದ, ಚಂದುಲಾಲ್ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಸೌಭಾಗ್ಯರಾಜ್ ಅನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಸೊಗಸಾದ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ, ಹಾಗೂ ಭಾವಗೀತೆಗಳಂತೂ ತುಂಬಾ ಖುಷಿ ಕೊಡ್ತು ಅಂಥೇಳಿ ನಿರ್ಮಲಾ ಹೇಳ್ತಾ ಇದ್ದಾರೆ. ಪರಿಮಳ ಬೀರ್ತಾ ಇದೆ ಗೀತೆಗಳು, ಏನು ಮಾಡಲಿ ಅಂಥೇಳಿ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಬಸಯ್ಯ ಸ್ವಾಮಿ ಶಿವಕುಮಾರ ಸ್ವಾಮಿ ಬೀದರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಹಾಗೆ ನಲ್ಲೇ ನಿನ್ನ ಮರೆಯಲು ಅಂತಕ್ಕಂಥ ಸೊಗಸಾದ ಭಾವಗೀತೆಯನ್ನು ಪ್ರಸಾರ ಮಾಡಿದ್ರಿ ಧನ್ಯವಾದ ಅಂಥೇಳಿ ರಾಣಿ ಹೇಳ್ತಾ ಇದ್ದಾರೆ ಚನ್ನಪಟ್ಟಣದಿಂದ. ನಿಮ್ಮ ಜೊತೆಯಾಗಿಯೇ ಸದಾ ನಾವಿದ್ದೇವೆ ಅಂಥೇಳಿ ಚಾಮರಾಜನಗರ ತಾಲೂಕು ಕೆಬೇಪುರ ಗ್ರಾಮದ ಮಂಜುನಾಥ್ ಹೇಳ್ತಾ ಇದ್ದಾರೆ. ಚಂದನ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಹಲೋ ಗುಡ್ ಮಾರ್ನಿಂಗ್ ಅಂಥೇಳಿ ಹೇಳ್ತಾ ಇದ್ದಾರೆ. ಶಿವಾಜಿ ಜಾಧವ್ ಹಲಸಂಗಿ ಗ್ರಾಮದವರಿವರು ಚಡಚಣ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ವಿವಿಧ ಭಾರತೀ ಫ್ಯಾಮಿಲಿಗೆ ಅಂಥೇಳಿ ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

0: ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

8:33 ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಒಂದಿಷ್ಟು ದಿನ ವಿಶೇಷತೆಗಳು, ಇವತ್ತಿನ ಭಾರತದ ಅಥವಾ ಜಾಗತಿಕ ಇತಿಹಾಸದಲ್ಲಿ ನಡೆದಂತಹ ಪ್ರಮುಖ ಐತಿಹಾಸಿಕ ಘಟನೆಗಳನ್ನು ಮೆಲುಕು ಹಾಕ್ತಾ ಸಾಗುವ ಈ ಸಮಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತು ಚಿತ್ರಗೀತೆಗಳೊಂದಿಗೆ ಸಾಗುವ ಸಮಯದಲ್ಲಿ ಈಗ ಪ್ರಸಾರವಾಗುತ್ತೆ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಏಕಾಂಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇದ್ದಂತಹ ಗೀತೆ ಇದು. ಶುಭೋದಯ.

ದೇಶ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳುತ್ತೆ. ಅದು ಕೂಡ ಸೆಪ್ಟೆಂಬರ್ 7ನೇ ತಾರೀಕು 1822ನೇ ತಾರೀಕು. ಲಂಡನ್ನ ಮೇಲೆ ಬ್ಲಿಟ್ಸ್ ದಾಳಿ ಆರಂಭ ಆಗುತ್ತೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿ ಬ್ರಿಟನ್ನ ಲಂಡನ್ ನಗರದ ಮೇಲೆ ಸತತ 57 ದಿನಗಳ ಕಾಲ ಭೀಕರ ಬಾಂಬ್ ದಾಳಿಯನ್ನು ಆರಂಭ ಮಾಡಿದಂತಹ ದಿನ. ಇದನ್ನು ಬ್ಲಿಟ್ಸ್ ದಾಳಿ ಅಂಥೇಳಿ ಕರೀತಾರೆ. ಅದು ಕೂಡ 1940ನೇ ಇಸವಿ ಸೆಪ್ಟೆಂಬರ್ 7ನೇ ತಾರೀಕು. ಮತ್ತಿನ್ನೇನಿದೆ ವಿಶೇಷ ಇವತ್ತಿನ ದಿನದಲ್ಲಿ ಅಂತೇಳಿ ನೋಡೋದಾದರೆ, ಅಂಕಲ್ ಸ್ಯಾಮ್ ಅಂತಕ್ಕಂಥ ಅಡ್ಡ ಹೆಸರನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ಬಳಕೆಗೆ ಬಂದಂತಹ ದಿನ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ. ಇದು 1813 ಸೆಪ್ಟೆಂಬರ್ 7ನೇ ತಾರೀಕು, ಅಂಕಲ್ ಸ್ಯಾಮ್. ಮತ್ತು ಇನ್ನೊಂದು ವಿಶೇಷ ಗೊತ್ತಾ ಇವತ್ತು ಸೆಪ್ಟೆಂಬರ್ 7ನೇ ತಾರೀಕು ಏನಪ್ಪ ಅಂತ ಹೇಳಿದ್ರೆ, ಬಹಳ ಖೇದವನ್ನು ತರ್ತಕ್ಕಂತಹ ದಿನ. ಏನು ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಪ್ರತಿಯೊಂದು ಪ್ರಭೇದವನ್ನು ಕೂಡ ನಾವು ಉಳಿಸ್ಕೊಂಡು ಸಾಗಬೇಕು. ಯಾವಾಗ ಅದು ಉಳಿಯುತ್ತೆ ಸಾಗತ್ತೆ ಅಂತ ಹೇಳಿದ್ರೆ, ಪ್ರಕೃತಿಯೊಂದಿಗೆ ನಾವು ಸ್ನೇಹ ಜೀವಿ ಆಗಿದ್ದಾಗ ಮಾತ್ರ. ಆದರೆ ಇಲ್ಲಿ ನೋಡಿ ವಿಶೇಷ ಏನಂತ ಹೇಳಿದ್ರೆ, ಈ ದಿನ 1936ನೇ ಇಸ್ವಿ ಸೆಪ್ಟೆಂಬರ್ 7ನೇ ತಾರೀಕು ಟ್ಯಾಸ್ಮೇನಿಯನ್ ಟೈಗರ್ ಅಂತಕ್ಕಂತಹ ಒಂದು ಪ್ರಾಣಿ, ಒಂದು ಜೀವ ಪ್ರಭೇದ ಆಸ್ಟ್ರೇಲಿಯಾದ ಮೃಗಾಲಯದಲ್ಲಿ ಮೃತಪಡುವುದರೊಂದಿಗೆ ಈ ಭೂಮಿಯ ಮೇಲಿನ ಈ ಒಂದು ಜಾತಿಯ ಈ ಒಂದು ಪ್ರಭೇದ, ಅಂದರೆ ಟ್ಯಾಸ್ಮೇನಿಯನ್ ಟೈಗರ್ ಅಂತಕ್ಕಂತಹ ಜೀವಿಯ ಪ್ರಭೇದ ಭೂಮಿಯಿಂದ ನಾಶವಾದಂತಹ ದಿನ. ಹಲವಾರು ಜೀವಿ ಪ್ರಭೇದಗಳು ನಾಶವಾಗುತ್ತೆ ಮನುಷ್ಯನ ಅತಿ ಆಸೆಯಿಂದ. ಇವತ್ತಿನ ದಿನ ಕೂಡ ಆ ಒಂದು ದಿನಕ್ಕೆ ಸಾಕ್ಷಿಯಾದಂಥದ್ದು. ಟ್ಯಾಸ್ಮೇನಿಯನ್ ಟೈಗರ್ ಅಂತಕ್ಕಂತಹ ಒಂದು ಪ್ರಾಣಿ ಆಸ್ಟ್ರೇಲಿಯಾದ ಮೃಗಾಲಯದಲ್ಲಿ ಇವತ್ತು ಮೃತಪಡುವುದರೊಂದಿಗೆ ಇಡೀ ಈ ಒಂದು ಜೀವ ಪ್ರಭೇದ ಭೂಮಿಯಿಂದ ನಿರ್ನಾಮ ಆಗುತ್ತೆ. ಪ್ರೀತಿ ನೀ ಇಲ್ಲದೇನಾ ಹೇಗಿರಲಿ ಚಿತ್ರಗೀತೆ ಮೂಡಿ ಬರುತ್ತೆ. ಅರ್ಚನಾ ಉಡಪ್ಪ ಅವರ ಧ್ವನಿಯಲ್ಲಿ, ನಾಗೇಂದ್ರ ಪ್ರಸಾದ್ ಮೀ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತವಿದೆ.

ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರಗೀತೆಯನ್ನು ಕೇಳಿದ್ರಿ. ಇತಿಹಾಸದ ಪ್ರಮುಖ ಘಟನೆಗಳನ್ನು ಮೆಲುಕು ಹಾಕ್ತಾ ಸಾಗುವ ಈ ಸಮಯದಲ್ಲಿ ಇವತ್ತು ಪ್ರಮುಖರ ಜನನ ಮತ್ತು ನಿಧನದ ವಿಶೇಷಗಳಿಗೆ ಯಾವ್ಯಾವುದಿದೆ ವಿಶೇಷ ವ್ಯಕ್ತಿಗಳು ಅಂತ ಹೇಳಿದ್ರೆ, ಇವತ್ತು ರಾಣಿ ಎಲಿಜಬೆತ್ ಒಂದು ಇವರ ಜನನವಾದಂತಹ ದಿನ 1533 ಸೆಪ್ಟೆಂಬರ್ 7 ತಾರೀಕು ಇಂಗ್ಲೆಂಡ್ನ ಪ್ರಖ್ಯಾತ ರಾಣಿಯಾಗಿದ್ದಂತಹ ಎಲಿಜಬೆತ್ ಅವರ ಜನನ ದಿನ ಇವತ್ತು. ಹಾಗೆ ಮಮ್ಮೂಟಿ 1951 ಸೆಪ್ಟೆಂಬರ್ 7 ತಾರೀಕು ದಕ್ಷಿಣ ಭಾರತದ ವಿಶೇಷವಾಗಿ ಮಲಯಾಳಂ ಚಿತ್ರರಂಗದ ಖ್ಯಾತ ಹಿರಿಯ ನಟ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಮಮ್ಮೂಟಿಯವರ ಜನ್ಮದಿನ ಇಂದು. ಮತ್ತು ಯುವ ರಾಜಕಾರಣಿ ರಾಜಸ್ಥಾನದ ಮಾಜಿ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ 1977 ಸೆಪ್ಟೆಂಬರ್ 7 ತಾರೀಕು ಇಂದು ಅವರ ಜನ್ಮದಿನ. ರಾಧಿಕಾ ಹಪ್ಟೆ ಬಾಲಿವುಡ್ ಹಾಗೂ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಪ್ರಸಿದ್ಧ ಭಾರತೀಯ ನಟಿ ರಾಧಿಕಾ ಆಪ್ಟೆ ಅವರ ಜನ್ಮದಿನ ಇಂದು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇವತ್ತು ಜ್ವಾಲಾ ಗುಟ್ಟ 1983 ಇವರು ಪ್ರಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿಯವರು, ಅರ್ಜುನ ಪ್ರಶಸ್ತಿ ವಿಜೇತರು ಕೂಡ. ಇವರ ಜನ್ಮದಿನ ಕೂಡ ಇಂದು. ಮತ್ತೆ ಪ್ರಮುಖರ ನಿಧನ ಯಾವ್ಯಾವುದಪ್ಪ ಅಂಥೇಳಿ ನೋಡೋದಾದರೆ, ಇವತ್ತು ರಮೇಶ್ ಭಂಡಾರಿ 2013 ಸೆಪ್ಟೆಂಬರ್ 7 ತಾರೀಕು ಇವರ ನಿಧನ ದಿನ. ರಮೇಶ್ ಭಂಡಾರಿಯವರದ್ದು. ಇವರು ಭಾರತದ 13 ವಿದೇಶಾಂಗ ಕಾರ್ಯದರ್ಶಿ ಮತ್ತು ಉತ್ತರ ಪ್ರದೇಶದ ಮಾಜಿ ರಾಜ್ಯಪಾಲರು ಕೂಡ. ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇವಾಗ ಪ್ರಸಾರವಾಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಬೆಂಕಿ ಬಿರುಗಾಳಿ ಚಿತ್ರದ ಗೀತೆ. ವಿಷ್ಣುವರ್ಧನ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಸಮಯ ಏನು 9 ಗಂಟೆ ಆಗ್ತಾ ಇದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂದಿದೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಸರ್, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಚೈತ್ರ ನಾಗರಭಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ದಿನಗಳಾಗಿತ್ತು ಕೆಲವೊಂದಷ್ಟು ಗೀತೆಗಳನ್ನು ಕೇಳಿ ಇವತ್ತು ನೆನಪಿಗೆ ತಗೊಂಬಂದ್ರಿ ಅಂತ ಹೇಳಿ ನಿರ್ಮಲಾ ಅವರ ಸಂದೇಶ ಹೇಳ್ತಾ ಇದೆ. ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ತಾಲೂಕಿನ ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಸರ್, ಬೆಳಗಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಅಂತೂ ತುಂಬಾ ಇಷ್ಟ ಆಯಿತು, ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳಿ ಕಾರ್ಯಕ್ರಮವನ್ನು ಕೇಳಿದ ಸಂದೇಶವನ್ನು ಕಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೋಬೇಕಾದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029ಗೆ ಸಂದೇಶವನ್ನು ಕಳಿಸ್ಬೋದು. ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತೀನಿ, 9483091029. 9483091029.

ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಮತ್ತು ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಹಾಗೆ ನಿಮ್ಮ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು ಅಂತೇಳಿ ಹೇಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಸಮಯ ಆಗಿ 9 ಗಂಟೆ ಆಯಿತು, 45 ಸೆಕೆಂಡ್ಗಳಾಯಿತು. ಏನಪ್ಪ ಅಂತ ಹೇಳಿದ್ರೆ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮ, ಇಂದಿನ ವಿಶೇಷ ಈ ಹೊತ್ತಿನಲ್ಲಿ 9:53 ಸೆಕೆಂಡ್ಗಳಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜೀವದೇವಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿರುವಂತಹ ನಗಬೇಕಮ್ಮ ನಗಬೇಕು ಚಿತ್ರದ ಈ ಒಂದು ಸುಂದರ ಗೀತೆ. ಜೀವದೇವಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಮ್ ಅವರ ಸಂಗೀತವಿದೆ. ಕೇಳ್ತಾ ಇದ್ರ ಕಾರ್ಯಕ್ರಮ ಇಂದಿನ ವಿಶೇಷ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ 102.9 FM.

ಮುಸ್ಸಂಜೆ ಮಾತು ಚಿತ್ರದ ಗೀತೆ ಪ್ರಸಾರವಾಯಿತು. ಶ್ರೇಯಾ ಘೋಷಾಲ್ ಅವರ ಅಧೀನಿಯಲ್ಲಿ ವಿ ಶ್ರೀಧರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನೀಲಿಯ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನ. ಸ್ನೇಹಿತರೆ, ಇವತ್ತು ನಾವು ನಮಗೆ ಯಾವುದೇ ರೀತಿಯ ಸಂಬಂಧವೇ ಇಲ್ಲವೇನೋ ಅನ್ನೋ ಹಾಗೆ ನಾವು ಪ್ರಕೃತಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಆದರೆ ಒಂದು ನಮ್ಮ ನೆನಪಿನಲ್ಲಿರಬೇಕು, ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಮಾಡ್ತಕ್ಕಂತಹ ಕ್ರಿಯೆಯಲ್ಲೂ ನೆನಪಿರಬೇಕು, ನಮ್ಮ ಇವತ್ತಿನ ಈ ಅಸ್ತಿತ್ವಕ್ಕೆ ಪ್ರಕೃತಿಯೇ ಕಾರಣ. ಪ್ರಕೃತಿಯ ಪಂಚಭೂತಗಳಿಲ್ಲದೆ ಮನುಷ್ಯನ ಜೀವನವೇ ಇಲ್ಲ, ಜೀವವೂ ಇಲ್ಲ. ಆ ಒಂದು ವಿಶೇಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಗಾಳಿಯ ಗುಣಮಟ್ಟವನ್ನು ಸುಧಾರಿಸತಕ್ಕಂತಹ ಒಂದು ನಿಟ್ಟಿನಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸೋದಕ್ಕೆ ಇವತ್ತು ಸೆಪ್ಟೆಂಬರ್ 7 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನೀಲಿ ಆಕಾಶಕ್ಕಾಗಿ ಶುದ್ಧ ಗಾಳಿಯ ದಿನ, ಅಂತಾರಾಷ್ಟ್ರೀಯ ದಿನ ಅಂಥೇಳಿ ಇವತ್ತು ಗೊತ್ತುಪಡಿಸಲಾಯಿತು. ಈ ನಿರ್ಣಯವನ್ನು ಡಿಸೆಂಬರ್ 19, 2019 ಅಂಗೀಕರಿಸಲಾಗುತ್ತೆ. ಯಾವುದೇ ಮತದಾನವಿಲ್ಲದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ನಿರ್ಣಯವನ್ನು ಅಂಗೀಕರಿಸಲಾಯಿತು ಅಂತ ಹೇಳಿದ್ರೆ ಇದರ ಪ್ರಾಮುಖ್ಯತೆ ಎಷ್ಟು ಅಂಥೇಳಿ ನಮಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ದೇಶಗಳು ಕೂಡ ವಿಷಯದ ಮಹತ್ವವನ್ನು ಗುರುತಿಸಿದೆ. ಹಾಗಾಗಿ ಯಾವುದೇ ಮತದಾನವಿಲ್ಲದೆ, ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಈ ಒಂದು ವಿಚಾರಕ್ಕೆ ಸಹಮತವನ್ನು ವ್ಯಕ್ತಪಡಿಸಿ ಇವತ್ತು ಸೆಪ್ಟೆಂಬರ್ 7 ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನ ಅಂಥೇಳಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಶುದ್ಧ ಗಾಳಿಯನ್ನು ಕಾಪಾಡ್ತಕ್ಕಂಥದ್ದು ಹಾಗೂ ಶುದ್ಧ ಗಾಳಿಯನ್ನು ಪ್ರಕೃತಿಗೆ ನಾವು ನೀಡ್ತಕ್ಕಂಥದ್ದು, ಪ್ರಕೃತಿಯ ಶುದ್ಧ ಗಾಳಿಯನ್ನು ಮಾಲಿನ್ಯಗೊಳಿಸದಲ್ಲೇ ಇರ್ತಕ್ಕಂತಹ ಒಂದು ಮಹತ್ತರವಾದ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ.

ಕಾರ್ತಿಕ್ ಅವರ ಧ್ವನಿಯಲ್ಲಿ ನಾನು ಲವರ್ ಆಫ್ ಜಾನು ಚಿತ್ರದ ಗೀತೆಯನ್ನು ಕೇಳಿದ್ರಿ. ದಾದಾ ಈಸ್ ಬ್ಯಾಕ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ವಿಜಯಪ್ರಕಾಶ್ ಅವರು ಧ್ವನಿಯಾಗಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಅನೂಪ್ ಸಿರಿನ್ ಅವರ ಸಂಗೀತವಿದೆ.

ಈ ಬಂಧನ ಚಿತ್ರದಗೀತೆ ಪ್ರಸಾರವಾಯಿತು. ಸೋನು ನಿಗಮ ಹಾಗೂ ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದರು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯ ರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಇವತ್ತು ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಕ್ಲೀನ್ ಏರ್ ಫಾರ್ ಬ್ಲೂ ಸ್ಕೈಸ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 74ನೇ ಅಧಿವೇಶನದಲ್ಲಿ ಈ ನಿರ್ಣಯವನ್ನು ಕಂಡುಕೊಳ್ಳಲಾಯಿತು. ಯಾವುದೇ ಮತದಾನವಿಲ್ಲದೆ ಈ ಒಂದು ದಿನವನ್ನು ವಿಶ್ವಸಂಸ್ಥೆ ಈ ದಿನವನ್ನು ಘೋಷಣೆ ಮಾಡಿತು. ನೀಲಿಯ ಆಕಾಶಕ್ಕಾಗಿ ಶುದ್ಧ ಗಾಳಿಯ ದಿನ. ಶುದ್ಧ ಗಾಳಿಯನ್ನು ಪಡೀತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಕರ್ತವ್ಯ. ಆ ಒಂದು ಹಕ್ಕು ಕರ್ತವ್ಯಕ್ಕೆ ಶುದ್ಧ ಗಾಳಿಯನ್ನು ಪ್ರಕೃತಿಯಲ್ಲಿ ಶುದ್ಧವಾಗಿ ಇಡ್ತಕ್ಕಂತಹದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ, ಕರ್ತವ್ಯವಾಗಿದೆ. ಸ್ನೇಹಿತರೆ, ಇವತ್ತು ಜನರ ಆರೋಗ್ಯ, ದಿನನಿತ್ಯದ ಜೀವನಕ್ಕೆ ಶುದ್ಧ ಗಾಳಿ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಜನರ ಆರೋಗ್ಯ ನಿಂತಿರ್ತಕ್ಕಂಥದ್ದೇ ಇವತ್ತು ಆ ಒಂದು ಜೀವಗಾಳಿಯಿಂದ. ವಾಯು ಮಾಲಿನ್ಯ ಅಂತಕ್ಕಂಥದ್ದು ಮಾನವನ ಆರೋಗ್ಯಕ್ಕೆ ಏಕೈಕ ದೊಡ್ಡ ಅಪಾಯವನ್ನು ತಂದೊಟ್ಟಿರ್ತಕ್ಕಂಥ ಈ ದಿನಮಾನಗಳಲ್ಲಿ ಈ ಒಂದು ಅಂಶವನ್ನು ಗುರುತಿಸಿ ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನವನ್ನು ವಾರ್ಷಿಕವಾಗಿ ನಾವು 7ನೇ ತಾರೀಕು ಇವತ್ತು ಆಚರಣೆ ಮಾಡ್ತೀವಿ. ಆ ಆಚರಣೆಯೊಂದಿಗೆ ಶುದ್ಧ ಗಾಳಿಯ ಕುರಿತಾದ ಒಂದಿಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಪ್ರಮುಖ ಉದ್ದೇಶವನ್ನಿಟ್ಟುಕೊಂಡು ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಾನವನ ಆರೋಗ್ಯ, ಆರ್ಥಿಕತೆ, ಪರಿಸರ, ಹವಾಮಾನ ಬದಲಾವಣೆ, ಇದರೆಲ್ಲದರ ಮೇಲೆ ವಾಯು ಮಾಲಿನ್ಯ ಬೀರ್ತಕ್ಕಂತಹ ಭೀಕರ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಪ್ರಮುಖ ಸದುದ್ದೇಶ ಈ ದಿನದ್ದು. ನಾವು ಉಸಿರಾಡ್ತಕ್ಕಂತಹ ಗಾಳಿಯ ಗುಣಮಟ್ಟವನ್ನು ಸುಧಾರಣೆ ಮಾಡೋದಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ ದೇಶಗಳ ನಡುವಿನ ಸಹಕಾರವನ್ನು ಬಲಪಡಿಸ್ತಕ್ಕಂಥದ್ದು, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಸುದಿನ ಇಂದು. ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಶುದ್ಧ ಗಾಳಿಯನ್ನು ಕೆಡದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಹಾಗೂ ಶುದ್ಧ ಗಾಳಿಯನ್ನು ಸಂರಕ್ಷಿಸಿ ಜನರ ಆರೋಗ್ಯವನ್ನು ಉತ್ತಮಪಡಿಸ್ತಕ್ಕಂಥ

0: ಆಕಾಶ ನನ್ನೇ ನೋಡಿದೆ.
1: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
2: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಪ್ರೇಮ್ ಅವರ ಧ್ವನಿಯಲ್ಲಿ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಗೀತೆ. ಸಾಹಿತ್ಯ ಪ್ರೇಮ್ ಅವರದ್ದು, ಸ್ವರ ಸಂಯೋಜನೆ ಮಾಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ಸಂಯುಕ್ತ ಚಿತ್ರಗೀತೆ ಪ್ರಸಾರವಾಯಿತು. ಜಿ ವಿದೇಶಂಕರ್ ಅವರ ಸಾಹಿತ್ಯಕ್ಕೆ ಸಿಂಗೀತಂ ಶ್ರೀನಿವಾಸ್ ಅವರ ಸ್ವರ ಸಂಯೋಜನೆ ಇತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಇವತ್ತು ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನ. ಹಾಗೆಯೇ 2026 ಪ್ರಮುಖ ಘೋಷವಾಕ್ಯವಾಗಿ ಮೂಡಿಬರ್ತಾ ಇದೆ ಹವಾಮಾನ ಕ್ರಮಕ್ಕಾಗಿ ಶುದ್ಧ ಗಾಳಿ ಅಂಥೇಳಿ. ಈ ವರ್ಷದ ಒಂದು ಅಭಿಯಾನ ವಾಯು ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಎರಡನ್ನೂ ಒಟ್ಟೊಟ್ಟಿಗೆ ಎದುರಿಸ್ತಕ್ಕಂತಹ ಒಂದು ಸಂದರ್ಭ ಎದುರಾಗಿರೋದ್ರಿಂದ ಈ ಒಂದು ಘೋಷವಾಕ್ಯ ಹವಾಮಾನ ಕ್ರಮಕ್ಕಾಗಿ ಶುದ್ಧ ಗಾಳಿ ಅಂಥೇಳಿ. ವಾಯುಮಾಲಿನ್ಯದ ಈ ಒಂದು ಕಾರಣದಿಂದ ಪ್ರತಿ ವರ್ಷ ಲಕ್ಷಾಂತರ ಜನ ತಮ್ಮ ಜೀವನವನ್ನು

ಜೀವನವನ್ನು ಕಳ್ಕೊತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು ವಿಶ್ವ ಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇದರ ವರದಿಯ ಪ್ರಕಾರ ಹೇಳೋದಾದರೆ ಜಗತ್ತಿನ ಶೇಕಡ 99% ಜನಸಂಖ್ಯೆ ಇವತ್ತು ಕಲುಷಿತ ಗಾಳಿಯನ್ನೇ ಉಸಿರಾಡ್ತಾ ಇದೆ, ಹಾಗೂ ಪ್ರತಿ ವರ್ಷ ಸುಮಾರು 70 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಮಾಲಿನ್ಯ ಪೂರಿತವಾದ ಗಾಳಿಯನ್ನು ಉಸಿರಾಡಿ ಅಕಾಲಿಕ ಮರಣಕ್ಕಾಗಿ ತುತ್ತಾಗ್ತಾ ಇದ್ದಾರೆ, ಹಾಗೆ ತಮ್ಮ ಜೀವಿತಾವಧಿಯನ್ನು ಕಡಿಮೆ ಮಾಡ್ಕೋತಾ ಇದ್ದಾರೆ. ಇದೊಂದು ಅತ್ಯಂತ ಭೀಕರ ಭಯಾನಕವಾದ ವಿಷಯ ಆಗಿರೋದ್ರಿಂದ ಇದರ ಬಗ್ಗೆ ತುರ್ತು ಗಮನ ಪ್ರತಿಯೊಬ್ಬರೂ ಬಗ್ಗೆ ಇದರ ಬಗ್ಗೆ ಗಮನವನ್ನು ಹರಿಸಬೇಕಾದಂಥದ್ದು ಕೂಡ. ವಾಯು ಮಾಲಿನ್ಯ ಮುಖ್ಯವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಪಾರ್ಶ್ವವಾಯು ಇರ್ಬೋದು, ಹೃದಯ ಸಂಬಂಧಿತ ಕಾಯಿಲೆ ಇರ್ಬೋದು, ಮತ್ತು ಮಕ್ಕಳಲ್ಲಿ ಅಸ್ತಮಾ ಕಾಯಿಲೆ ಇರ್ಬೋದು, ಇವೆಲ್ಲವೂ ಉಲ್ಬಣಗೊಳ್ಳೋದಕ್ಕೆ ಪ್ರಮುಖವಾದ ಕಾರಣ ವಾಯು ಮಾಲಿನ್ಯ. ಯಾಕೆ ಅಂತ ಹೇಳಿದ್ರೆ ಗಾಳಿಗೆ ಗಡಿಯ ಪರಿಧಿ ಇಲ್ಲ. ಆದ್ದರಿಂದ ಈ ಒಂದು ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ವಿವಿಧ ದೇಶಗಳು ಕೂಡ ಒಗ್ಗೂಡಬೇಕು, ಕೈಜೋಡಿಸ್ಬೇಕು, ಕೈಗಾರಿಕೆಗಳು ಸ್ಥಳೀಯ ಸಂಸ್ಥೆಗಳ ಜೊತೆಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಪ್ರಮುಖವಾಗಿ ಯಾವ್ಯಾವ ಕೆಲಸವನ್ನು ಮಾಡಬಹುದು ಅಂತೇಳಿ ಹೇಳಿದ್ರೆ ನವೀಕರಿಸಬಹುದಾದ ಸೋಲಾರ್ ಎನರ್ಜಿ ಇರ್ಬೋದು, ಹಾಗೆ ಗಾಳಿ ಶಕ್ತಿಯ ಉತ್ಪಾದನೆಗೆ ಒತ್ತು ನೀಡ್ತಕ್ಕಂತಹ ಕ್ರಮಗಳನ್ನು ತಗೋಬೇಕು. ಎಲ್ಲ ಇಂಡಸ್ಟ್ರಿಗಳಲ್ಲಿ, ಉದ್ಯಮಗಳಲ್ಲಿ ಇವತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಬಳಸೋದರ ಮೂಲಕ ವಾಯು ಮಾಲಿನ್ಯವನ್ನು ನಿಯಂತ್ರಣಕ್ಕೆ ತಗೋಬೋದು, ಇಂಧನದ ದಕ್ಷತೆಯನ್ನು ಹೆಚ್ಚಿಸ್ಬೋದು, ಸಾರ್ವಜನಿಕ ಸಾರಿಗೆಯನ್ನು ಬಳಸ್ತಕ್ಕಂಥದ್ದು, ಸೈಕಲನ್ನು ಬಳಸ್ತಕ್ಕಂಥದ್ದು, ಪ್ಲಾಸ್ಟಿಕ್ಕನ್ನು ಸುಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಹತೋಟಿ ಮಾಡ್ತಕ್ಕಂಥದ್ರಿಂದ ಸಾರ್ವಜನಿಕ ಸಾರಿಗೆಯನ್ನು ಬಳಸೋದ್ರಿಂದ ಸಾಕಷ್ಟು ಮಾಲಿನ್ಯವನ್ನು ನಾವು ನಿಯಂತ್ರಣ ಮಾಡಬಹುದು. ಹೆಚ್ಚು ಹೆಚ್ಚು ಗಿಡವನ್ನು, ಮನೆಗೆ 2 ಗಿಡವನ್ನು ನೆಡೋದ್ರ ಮೂಲಕ ನಾವು ಪರಿಸರಕ್ಕೆ ಅದೆಷ್ಟೋ ಸಂಖ್ಯೆಯಲ್ಲಿ ಕೊಡುಗೆಯನ್ನು ನೀಡಬಹುದು, ಮಾಲಿನ್ಯವನ್ನು ನಿಯಂತ್ರಣ ಮಾಡಬಹುದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಬರುವ ದಿನಗಳಲ್ಲಿ ಹೊರ್ಮುಜ್ ಜಲಸಂಧಿಯ ಹೊರಭಾಗದಲ್ಲಿ ಹೊಸ ನಿರ್ಬಂಧಿತ ವಲಯವನ್ನು ಘೋಷಿಸುವುದಾಗಿ ಇರಾನ್ನ ಉನ್ನತ ಭದ್ರತಾ ಅಧಿಕಾರಿ ಪ್ರಕಟಿಸಿದ್ದು, ತಮ್ಮ ದೇಶದ ಸಮನ್ವಯವಿಲ್ಲದೆ ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಹಡಗುಗಳನ್ನು ಇರಾನ್ ನಿಷೇಧಿತ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗಾರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದೆ. ಮೊದಲ ಭಾರತೀಯ ಎಂಬ ಖ್ಯಾತಿಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನು ಭೇಟಿಯಾದರು. ಈ ವೇಳೆ ಅವರು, ಶುಭಾಂಶು ಶುಕ್ಲಾ ಅವರ ಪಯಣ ಭಾರತ ಅಮೆರಿಕ ಬಾಹ್ಯಾಕಾಶ ಸಹಕಾರದ ಉತ್ತಮ ನಿದರ್ಶನವಾಗಿದೆ ಎಂದು ಬಣ್ಣಿಸಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಮೇಹಕರ್ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ನಾಳೆ ನಡೆಯಲಿದೆ. ಸಚಿವರು ಅಹವಾಲುಗಳನ್ನು ಆಲಿಸಿ ಜನತೆಯ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಿದ್ದಾರೆ. ರಾಜ್ಯಾದ್ಯಂತ ಭೀಕರ ಬರಗಾಲ ಎದುರಾಗಿದ್ದು, ರಾಜ್ಯ ಸರ್ಕಾರ ಬರ ನಿಭಾಯಿಸಲು ಸಿದ್ಧತೆ ಮಾಡಿಕೊಂಡಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಇದೇ 21ರಿಂದ 3 ದಿನಗಳ ವಿಶೇಷ ಅಧಿವೇಶನವಿದ್ದು, ಸದನದ ಮೂಲಕ ರಾಜ್ಯದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಇಂದು ರಾಷ್ಟ್ರೀಯ ಪುಸ್ತಕ ಖರೀದಿ ದಿನಾಚರಣೆ. ಸ್ಥಳೀಯ ಪುಸ್ತಕ ಮಳಿಗೆಗಳಲ್ಲಿ ಹೊಸ ಪುಸ್ತಕಗಳನ್ನು ಖರೀದಿಸಿ ಓದುವ ಮೂಲಕ ಲೇಖಕರು ಪ್ರಕಾಶಕರಿಗೆ ಬೆಂಬಲ ನೀಡುವ ದಿನವಾಗಿ ಆಚರಿಸಲಾಗುತ್ತಿದೆ. ಅಮೆರಿಕದ ಫ್ಲೋರಿಡಾ ರಾಜ್ಯದ ಮಿಯಾಮಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಅಮೆಜಾನ್ಗೆ ಸೇರಿದ ಬೋಯಿಂಗ್ 767-300 ಸರಕು ಸಾಗಣೆ ವಿಮಾನವೊಂದು ರನ್ವೇಯಿಂದ ಜಾರಿ ಅಪಘಾತಕ್ಕೀಡಾದ ಪರಿಣಾಮ 5 ಮೃತಪಟ್ಟು 5 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಪ್ಯಾನಿಷ್ ಫುಟ್ಬಾಲ್ ಟೂರ್ನಿಯಾದ ಲಾ ಲೀಗಾ ಆವೃತ್ತಿಯಲ್ಲಿ ಹಾಲಿ ಚಾಂಪಿಯನ್ ಬಾರ್ಸಿಲೋನಾ ತಂಡ ಗೆಲುವಿನ ಓಟವನ್ನು ಮುಂದುವರಿಸಿದ್ದು, ನಿನ್ನೆ ವೆಲೆನ್ಸಿಯಾ ವಿರುದ್ಧ ನಡೆದ ಪಂದ್ಯದಲ್ಲಿ 5-0 ಗೋಲುಗಳ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: 92.9 FM. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಹತ್ತು ಗಂಟೆ 3:33 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಹಳೆಯ ಮಧುರವಾದ ಗೀತೆಗಳನ್ನ ಕೇಳಬೇಕು ಅಂತ ನೀವು ಕೂಡ ಕಾಯ್ಕೊಂಡು ಕೂತ್ಕೊಂಡಿದ್ದೀರಿ. ಕೇಳಿಸ್ತಕ್ಕಂಥ ಒಂದು ಪ್ರಯತ್ನ, ನಿಮಗೆ ಅಪರೂಪದ ಖುಷಿ ಕೊಡ್ತಕ್ಕಂತಹ ಒಂದಿಷ್ಟು ಹಳೆಯ ಮಧುರವಾದ ಗೀತೆಗಳನ್ನು ನಮ್ಮ ಗೀತ ಭಂಡಾರದಿಂದ ಹೆಕ್ಕಿ ತೆಗೆದು ನಿಮಗೆ ಪ್ರಸಾರ ಮಾಡ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಾನು ಸಂಗೀತ ನಿರ್ದೇಶಕ ಗೀತ ರಚನೆಕಾರ ವಿ ಮನೋಹರ್. ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ಗಾಗ ಕೇಳಿ. ಥ್ಯಾಂಕ್ ಯು.
2: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
3: ಆ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
2: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ. ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

ಮೂಡಿ ಬಂದ ಅಪರೂಪದ ಗೀತೆ ಭಲೆ ಜೋಡಿ ಚಿತ್ತದಾಗಿತ್ತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿತ್ತು. ಭಲೆ ಜೋಡಿ ಚಿತ್ರ ತೆರೆಕಂಡದ್ದು 1970 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬಂತು. ಭಲೆ ಜೋಡಿ ಡಾಕ್ಟರ್ ರಾಜ್ ಇದ್ರು, ಭಾರತಿ, ದಿನೇಶ್, ಬಾಲಕೃಷ್ಣ, ಕುಪರಾಜ್, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. 1970 ಬಿಡುಗಡೆಗೊಂಡ ಚಿತ್ರ ಇದು ಭಲೆ ಜೋಡಿ. ರಂಗಮಹಲ್ ರಹಸ್ಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಜಾನಕಿ ಮತ್ತು ಎಲ್ ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ರಂಗಮಹಲ್ ರಹಸ್ಯ ಚಿತ್ರ ತೆರೆಕಂಡದ್ದು ಕೂಡ 1970 ವಿಜಯ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬಂತು. ಶ್ರೀನಾಥ್ ಇದ್ರು, ಭಾರತಿ, ನರಸಿಂಹರಾಜು, ಬಿ ವಿ ರಾಧಾ, ನಾಗಪ್ಪ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಈ ಒಂದು ಸುಂದರ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಪಿ ಸುಶೀಲ ಅವರ ಧ್ವನಿಯಲ್ಲಿ ಬಹಳ ಬಂಧನ ಚಿತ್ರದ ಗೀತೆ ಪ್ರಸಾರವಾಯಿತು. ಕೋರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಬಾಳ ಬಂಧನ ಚಿತ್ರ ತೆರೆಕಂಡದ್ದು 1971 ಡಾಕ್ಟರ್ ರಾಜಿದ್ರು, ಜಯಂತಿ, ಸಂಪತ್ ಕುಮಾರ್, ದ್ವಾರಕೀಶ್, ವಜ್ರಮಣಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಪೆಕೇಟಿ ಶಿವರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು, ಬಾಳ ಬಂಧನ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಪಿ ಸುಶೀಲಾ ಧ್ವನಿಯಾಗಿದ್ದಾರೆ. ಕಸ್ತೂರಿ ನಿವಾಸ ಚಿತ್ರದ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಕಸ್ತೂರಿ ನಿವಾಸ ಚಿತ್ರ ತೆರೆಕಂಡದ್ದು 1971. ಡಾಕ್ಟರ್ ರಾಜ್, ರಾಜಾಶಂಕರ್, ಬಾಲಕೃಷ್ಣ, ಜಯಂತಿ, ಕಲ್ಪನಾ ಮುಂತಾದವರು ತಾರಾಗಣದಲ್ಲಿದ್ದರು. ಬಿ ದೊರೆರಾಜ್ ಮತ್ತು ಎಸ್ ಕೆ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು, ಕಸ್ತೂರಿ ನಿವಾಸ. ಆ ಚಿತ್ರದ ಒಂದು ಸುಮಧುರ ಮಧುರ ಗೀತೆ.

ಒಂದು ಎನರ್ಜೆಟಿಕ್ ಸಾಂಗ್ ಮೂಡಿ ಬಂತು. ಸಿಪಾಯಿ ರಾಮು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ ಈಶ್ವರಿ ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಸಿಪಾಯಿ ರಾಮು ಚಿತ್ರ ತೆರೆಕಂಡದ್ದು 1972 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್ ಕೆ, ಸಚಿವ ಶಿವರಾಮ್ ವಾಣಿ, ವಜ್ರಮುಣಿ, ತುಗುದೀಪ್ ಶ್ರೀನಿವಾಸ್, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಜೀವನ ಜೋಕಾಲಿ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಪಿ ಸುಶೀಲ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಜೀವನ ಜೋಕಾಲಿ ಚಿತ್ರ 1972 ಬೆಳ್ಳಿತೆರೆಯಲ್ಲಿ ಮೂಡಿಬಂತು. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ಗಂಗಾಧರ್, ಭಾರತಿ, ಸುಮಾ, ರಂಗ, ಬಾಲಕೃಷ್ಣ, ಲಕ್ಷ್ಮೀದೇವಿ, ದಿನೇಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ ಓಲ್ಡ್ ಈಸ್ ಗೋಲ್ಡ್ನ ಈ ಹೊತ್ತಿನಲ್ಲಿ

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಎಲ್ಲರೀಶ್ವರಿ ಧ್ವನಿಯಾಗಿದ್ದರು ಜ್ವಾಲಾಮೋಹಿನಿ ಚಿತ್ರದ ಈ ಗೀತೆಗೆ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ ಇದು, ಸತ್ಯಂ ಅವರ ಸಂಗೀತವಿದ್ದು. ಜ್ವಾಲಾಮೋಹಿನಿ ಚಿತ್ರ ಬೆಳ್ಳಿತೆರೆಯಲ್ಲಿ ಮೂಡಿಬಂತು 1973. ಎಸ್ ಎನ್ ಸಿಂಗ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ಸಂಪತ್ ರಂಗ, ಬಿ ಎಂ ವೆಂಕಟೇಶ್, ರಾಜಶ್ರೀ, ಬಿ ವಿ ರಾಧಾ ಮುಂತಾದವರು ತಾರಾಗಣದಲ್ಲಿದ್ದರು. ಮಹಾತ್ಯಾಗ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಪಿ ಸುಶೀಲ ಧ್ವನಿಯಾಗಿದ್ದಾರೆ. ವಿ ಸೀತಾರಾಮಯ್ಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಮಹಾತ್ಯಾಗ ಚಿತ್ರ 1974 ಬಿಡುಗಡೆ ಆಯಿತು. ಆರತಿ, ಲೀಲಾವತಿ, ಜಯಶ್ರೀ, ನಂದಕಿಶೋರ್, ಸುಬ್ಬು ಮುಂತಾದವರು ತಾರಾಗಣದಲ್ಲಿದ್ದರು. ಮಾರುತಿ ಶಿವರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಅಪರೂಪದ ಗೀತೆ

ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೊಸಬೆಳಕು ಚಿತ್ರದ ಗೀತೆ ಪ್ರಸಾರವಾಯಿತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಹೊಸಬೆಳಕು ಚಿತ್ರ 1982 ಬಿಡುಗಡೆಯಾಗುತ್ತೆ. ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ಡಾಕ್ಟರ್ ರಾಜ್, ಶ್ರೀನಿವಾಸ್, ಮೂರ್ತಿ, ಅಶ್ವಥ್, ಸರಿತಾ, ಸುಧಾ, ಸಿಂಧೂರ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಸ್ ಜಾನಕಿ ಮತ್ತು ವಾಣಿಜಯರಾಮ್ ಅವರ ಧ್ವನಿಯಲ್ಲಿ ಇವಾಗ ಪ್ರಸಾರವಾಗುತ್ತೆ ಅಂತರಂಗದ ಮೃದಂಗ ಚಿತ್ರದ ಗೀತೆ. ಗಜೇಂದ್ರ ಕೋಟೆಯವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಅಂತರಂಗದ ಮೃದಂಗ ಚಿತ್ರ ತೆರೆ ಕಂಡದ್ದು 1982. ಆ ಚಿತ್ರದ ಒಂದು ಸುಂದರ ಗೀತೆ

ಕನಕದಾಸರ ಈ ರಚನೆಯನ್ನು ಚಿತ್ರಸಂಗೀತ ಕೇಳಬಳಸಿದವರು ಎಂ ರಂಗರಾವ್. ಮೌನಗೀತೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಲ್ಲಿ ನಾವಿದ್ದೇವೆ. ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಈ ಚಿತ್ರ ತೆರೆಕಂಡದ್ದು 1975 ಎ ವಿ ಶೇಷಗಿರಿರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರೀನಾಥ್, ಅಶ್ವಥ್, ಬಾಲಕೃಷ್ಣ, ಮಂಜುಳಾ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ನೀ ಬರೆದ ಕಾದಂಬರಿ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ. ನೀ ಬರೆದ ಕಾದಂಬರಿ ಚಿತ್ರ ತೆರೆಕಂಡದ್ದು 1985 ವಿಷ್ಣುವರ್ಧನ್ ಭವ್ಯ, ಸಿ ಆರ್ ಸಿಂಹ, ಸುಂದರ್ ರಾಜ್, ಜಯ ಶ್ರೀಮಂತಾದವರು ತಾರಾಗಣದಲ್ಲಿದ್ದರು. ದ್ವಾರಕೀಶ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಈ ಚಿತ್ರದ ಗೀತೆಯೊಂದಿಗೆ ಇವತ್ತಿನ ಹೋಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂತು. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ರವಾನಿಸಿದ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ. ಮಧ್ಯಾಹ್ನದ ನಿಮ್ಮ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ಚಂದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲಕ್ಸೆಂಬರ್ಗ್ ಉಪಪ್ರಧಾನಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಕ್ಸೇವಿಯರ್ ಬೆಟೆಲ್ ಅವರಿಂದು ಅಧಿಕೃತ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಇಂದು ಅವರು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೋವಾದ ಪಣಜಿಯಲ್ಲಿಂದು 28ನೇ ಪಶ್ಚಿಮ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ವೇಳೆ ಕೇಂದ್ರ ಸರ್ಕಾರ ಹಾಗೂ ಸದಸ್ಯ

ರಾಜ್ಯಗಳ ವಿವಿಧ ಪ್ರಮುಖ ವಿಷಯ ಚರ್ಚೆಗೆ ಬರುವ ನಿರೀಕ್ಷೆ ಇದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಹಾಗೂ ಅಮೆರಿಕ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಜರೇದ್ ಕುಷ್ನರ್ ಕೀವ್ನಲ್ಲಿ ನಿನ್ನೆ ಭೇಟಿಯಾಗಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸುವ ವಿಚಾರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ತಾರತಮ್ಯ ಎಸಗುತ್ತಿದ್ದು ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಇವುಗಳ ಸಹಯೋಗದಲ್ಲಿ ಎಚ್ಐವಿ ಬಗ್ಗೆ ಅರಿವು ಮೂಡಿಸಲು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ಓಟ ನಾಳೆ ಬೆಳಗ್ಗೆ 6:30ಕ್ಕೆ ಕಾರವಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 173 ಅಂಕಗಳ ಇಳಿಕೆಯೊಂದಿಗೆ 76,343 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 63 ಅಂಕ ಇಳಿಕೆಯ ನಂತರ 23,833 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯೊಂದಿಗೆ 94.39 ರೂಪಾಯಿ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದುದುರಿ ಟ್ರೋಫಿ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದ ಎರಡನೇ ದಿನದ ಆಟದಲ್ಲಿಂದು ದಕ್ಷಿಣ ವಲಯ ತಂಡದ ವಿರುದ್ಧ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಪೂರ್ವ ವಲಯ ಕ್ರಿಕೆಟ್ ತಂಡ ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ನಷ್ಟಕ್ಕೆ 452 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಮಾತೃಭಾಷೆಯ ಮಹತ್ವ ಮತ್ತು ಶಿಕ್ಷಣದಲ್ಲಿ ಮಾತೃಭಾಷೆ ಈ ಬಗ್ಗೆ ನಾವೆಲ್ಲ ಜಾಗೃತರಾಗಬೇಕಾದ ಕಾಲವಿದು. ಈ ಕುರಿತು ಲೇಖಕಿ ವೈದೇಹಿಯವರು ಹೇಳಿರುವ ಮಾತುಗಳು ಹೀಗಿವೆ.
1: ಮೊತ್ತ ಮೊದಲು ಸರ್ಕಾರ ಹೆತ್ತವರ ಕಣ್ತೆರೆಯುವಂತೆ ಮಾಡಬೇಕು. ಇವತ್ತಿಗೆ ಸರಿಯಾಗಿ ಕನ್ನಡ ಶಾಲೆಗಳನ್ನು ಅವಶ್ಯವಾಗಿ ಮೇಲ್ದರ್ಜೆಗೆ ಏರಿಸಬೇಕು. ಕನ್ನಡ ಶಾಲೆಗೆ ಕಳಿಸಲು ಹೆತ್ತವರು ತಾವಾಗಿ ಮುಂಬರುವಂತೆ ಕನ್ನಡ ಶಾಲೆಗಳು ಆಧುನಿಕವಾಗಿ ಸಜ್ಜಾಗಬೇಕು. ಇಂಗ್ಲಿಷ್ ಒಂದು ಮಾಧ್ಯಮವಾಗಿ ಅಲ್ಲ, ಒಂದು ಭಾಷೆಯಾಗಿ ಪ್ರಾಥಮಿಕದಿಂದಲೇ ಪಠ್ಯದಲ್ಲಿ ಇರಬೇಕು. ಪ್ರಾಥಮಿಕ ಶಾಲೆಗಳನ್ನು ಪುಸ್ತಕದ ಭಾರದಿಂದ ದೂರ ಮಾಡಿ ಮಾತೃಭಾಷೆಯ ಮೂಲಕ ಸರಳವಾಗಿ ಕಲಿಸುವ ಕಾಲ ಮತ್ತೆ ಬರಬೇಕು. ಮಕ್ಕಳ ಮನಸ್ಸನ್ನು ಹಸನುಗೊಳಿಸುವ ಕೆಲಸಕ್ಕೆ ಮಾತೃಭಾಷೆಗೆ ಆದ್ಯತೆ ನೀಡಬೇಕು. ಅಂಕದ ಬೇಟೆಯಿಂದ ಶಿಕ್ಷಣವನ್ನು ಮುಕ್ತಗೊಳಿಸಬೇಕು. ತಾನು ಬೆಳೆಯುವ ಪ್ರದೇಶದ ಸಕಲವೂ ಸಕಲ ಜ್ಞಾನವೂ ಮೊದಲಾದಿಯಾಗಿ ಮಗುವಿನ ಭಾವ ಮಜ್ಜೆಯೊಳಗೆ ಇಳಿಯುವುದು ನೆಲದ ಭಾಷೆಯಲ್ಲಿ ಮಾತ್ರ ಸಾಧ್ಯ. ಆಮೇಲೆ ನೀವು ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಸಂಗೀತ ಯಾವುದೇ ಶಿಕ್ಷಣ ನೀಡಿ, ಯಾವುದೇ ಭಾಷೆಯಲ್ಲಿ ನೀಡಿ, ಮಗು ಸುತ್ತಮುತ್ತಣ ಅನೇಕ ವಿಚಾರಗಳ ಸಮೇತ ಅವನ್ನು ಗ್ರಹಿಸಲು ಸಿದ್ಧವಾಗುತ್ತದೆ. ಪ್ರಾಥಮಿಕ ಶಾಲೆಯಲ್ಲಿ ಸ್ಥಳೀಯತೆಯ ಭದ್ರ ಬುನಾದಿ ಸಿಕ್ಕಿತೆಂದರೆ ಮುಂದೆ ಪ್ರಪಂಚದಲ್ಲಿ ಎಲ್ಲಿದ್ದರೂ ಆ ಮಗು ಬದುಕಿನ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗುತ್ತದೆ.
2: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಚಂದು ಬಾನುಲಿ ಬಂಧು. ಬನ್ನಿ ನಾವೀಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು.

ಕೇಳಿ ಕುನಾಲ್ ಗಾಂಜಾವಾಲ ಅವರು ರಿಟಾ ಅವರ ಜೊತೆಗೆ ಹಾಡಿರುವ ಈ ಗೀತೆ ಜಮಾನಾ ಚಿತ್ರದ್ದು. ತುಷಾರ್ ರಂಗನಾಥ್ ಅವರ ಸಾಹಿತ್ಯ, ಕಾರ್ತಿಕ್ ರಾಜ ಅವರ ಸಂಗೀತ ಇದೆ, ಹಾಗೆ ಸರ್ಕಸ್ ಚಿತ್ರದ ಗೀತೆ ಕೂಡ ಬರ್ತಾ ಇದೆ. ನರೇಶ್ ಅಯ್ಯರ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ಯೋಗರಾಜ್ ಭಟ್ ಅವರು ಬರೆದ ಗೀತೆ, ಎಮಿಲ್ ಅವರ ಸಂಗೀತವಿದೆ.

ಪ್ರೀತ್ಸೆ ಪ್ರೀತ್ಸೆ ಚಿತ್ರದ ಹಾಡನ್ನು ಕೇಳಿದ್ರೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತಕ್ಕೆ ಅನೂಪ್ ಸೇಲಿನ್ ಅವರ ಸಂಗೀತವಿತ್ತು. ಗೋಕುಲ ಚಿತ್ರದ ಹಾಡು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯಕಿಣಿಯವರು ಗೀತೆಯನ್ನು ಬರೆದಿದ್ರು. ಮನುಮೂರ್ತಿಯವರ ಸಂಗೀತ ಹಾಡಿಗಿತ್ತು.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ಕೊಂಡು ಬಂದಾಯಿತು. 11:31 ಸಮಯ ಕೂಡ ಆಗಿದೆ. ಅನೇಕ ವಿವಿಧ ಭಾರತಿಯಲ್ಲಿ ಕೇಳಿ ಕಲಾಭಾರತಿ. ವಿವಿಧ ಭಾರತೀಯ ಕಲಾಭಾರತೀಯ ವಿಶೇಷ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಯಾರಾದರೂ ಒಬ್ಬರು ಕಲಾವಿದರ ಕುರಿತಂತೆ ಒಂದಷ್ಟು ಮಾತಾಡ್ತಾ ಸಾಧ್ಯ ಇದ್ರೆ ಅವರದ್ದೇ ಹಾಡುಗಳನ್ನು ಕೇಳ್ತಾ ಸಾಗುವಂಥ ಅರ್ಧ ಗಂಟೆಯ ಈ ಪಯಣ. ನಮ್ಮ ಇಂದಿನ ಕಲಾಭಾರತೀಯ ತಾರೆ ಅತ್ಯುತ್ತಮ ಸಂಗೀತ ನಿರ್ದೇಶಕರು. ಸುಮಾರು 600-700 ಹೆಚ್ಚು ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿದವರು ಇವರು. ಸೆಪ್ಟೆಂಬರ್ 7, 1931 ಜನಿಸಿದವರು. 2002 March 3 ನಮ್ಮನ್ನ ಅಗಲಿದಂತಹ ಹಿರಿಯ ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್. ದಕ್ಷಿಣ ಭಾರತದ ಪ್ರಸಿದ್ಧ ಸಂಗೀತ ಸಂಯೋಜಕರು. ತಮ್ಮದೇ ಆದ ಶೈಲಿಯಿಂದ ಸಂಗೀತ ರಸಿಕರ ಮನಗೆದ್ದವರು. ಕನ್ನಡ ಚಿತ್ರರಂಗದಲ್ಲಿ ಒಂದು ಥೀಮ್ ಸಂಗೀತವನ್ನು ಪರಿಚಯ ಮಾಡಿದ್ರು. ಕನ್ನಡದ ಕವಿಗಳ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ರಾಷ್ಟ್ರೀಯ ರಾಜ್ಯ ಪ್ರಶಸ್ತಿ, ಮುಂಬೈ ಸಂಗೀತ ಪ್ರೇಮಿಗಳಿಂದ ಪ್ರತಿಷ್ಠಿತ ಸುರ್ಸಿಂಗಾರ್ ಪ್ರಶಸ್ತಿ ಸೇರಿದ ಹಾಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದವರು. ಪಿಯಾನೋ ವಾದ್ಯದಲ್ಲಿ ಹಾಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷ ಪಾಂಡಿತ್ಯವನ್ನು ಹೊಂದಿದ್ರು. ವಿಜಯ ಭಾಸ್ಕರ್ ಅವರ ವಿಶೇಷತೆ ಅಂತ ಹೇಳಿದ್ರೆ ಕಡಿಮೆ ವಾದ್ಯಗಳನ್ನು ಬಳಸಿ ಸುಮಧುರವಾದ ಹಾಡುಗಳನ್ನು ಕೊಟ್ಟವಂಥವರು. ಚಿತ್ರಗೀತೆ, ಗಜಲ್, ಭಕ್ತಿಗೀತೆ, ಸುಗಮ ಸಂಗೀತ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಂಗೀತ ವಿಧಾನಗಳಲ್ಲಿ ತಮ್ಮದೇ ಆದಂಥ ಶೈಲಿಯ ಸಂಗೀತ ಸಂಯೋಜನೆ ರಾಗ ಅಳವಡಿಸುತ್ತಾ ಇಡೀ ನಾಡಿನಾದ್ಯಂತ ದಕ್ಷಿಣ ಭಾರತ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ವಿಶೇಷ ಸಂಗೀತ ಸಂಯೋಜನೆಯನ್ನು ಮಾಡಿದವರು ವಿಜಯ ಭಾಸ್ಕರ್. ಬೆಳ್ಳಿಮೋಡ, ನಾಗರಹಾವು, ಉಯ್ಯಾಲೆ, ಸಂತ ತುಕಾರಾಮ್, ನಾಂದಿ, ಮಲೆಯ ಮಾರುತ, ಗೆಜ್ಜೆಪೂಜೆ, ಶರಪಂಜರ, ಮಾನಸ ಸರೋವರ, ಪಡುವಾರಳ್ಳಿ ಪಾಂಡವರು, ನಂದಗೋಕುಲ, ಮುಕ್ತಿ, ಎಲ್ಲಿಂದಲೋ ಬಂದವರು ಅಂತ ಹೇಳಿ ಸಾಕಷ್ಟು ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿದಂತಹ ವಿಶೇಷ ಸಂಗೀತ ಸಂಯೋಜಕರು. ಅಂದರೆ 1931 ಜನಿಸಿದ ಇವರು 2002 ನಿಧನರಾಗಿದ್ದು. ತಮ್ಮ 77 ಸುದೀರ್ಘ ಬದುಕಿನಲ್ಲಿ ಸಂಗೀತ ಪ್ರೇಮಿಗಳಿಗೆ ಮರೆಯಲಾಗದಂತಹ ಹಾಡುಗಳನ್ನು ಕೊಟ್ಟಂತಹವರು ವಿಜಯ ಭಾಸ್ಕರ್.

ಇಂತಹ ಹಾಡುಗಳನ್ನ ಕೇಳ್ತಾ ಇದ್ರೆ ನಮ್ಮ ತುಟಿ ಮೇಲೆ ಕೂಡ ತುಂಟ ಕಿರುನಗೆ ಬರೋದು ಖಂಡಿತ ನಿಜ. ಮನಮೆಚ್ಚಿದ ಮಡದಿ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿದ್ದು ಕುರ ಸೀತಾರಾಮ ಶಾಸ್ತ್ರಿಗಳು ಹಾಡನ್ನ ಬರೆದಿದ್ರು. ವಿಜಯ ಭಾಸ್ಕರ್ ಅವರು ಇಂದಿನ ಕಲಾ ಭಾರತೀಯ ತಾರೆ, ಅವರದ್ದೇ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ ನಾವು. ವಿಜಯ ಭಾಸ್ಕರ್ ಅವರು ಹೆಚ್ಚಾಗಿ ಕಲಿತದ್ದು ಪಾಶ್ಚಾತ್ಯ ಸಂಗೀತ, ಆದರೂ ಕೂಡ ಅವರಿಗೆ ಕನ್ನಡದ ಕವಿಗಳು ಅಂದರೆ ಬಹಳ ಅಚ್ಚುಮೆಚ್ಚು. ಹಾಗಾಗಿ ಕವಿ ಹೃದಯ ಸಿನಿಮಾ ಸಹೃದಯರಿಗೆ ಇವರ ಸಂಗೀತ ಅಂದರೆ ಬಹಳನೇ ಇಷ್ಟ ಆಗುತ್ತೆ. ಪಿ ಕಾಳಿಂಗರಾವ್ ಅವರೊಂದಿಗಿನ ಒಂದು ಒಳ್ಳೆಯ ಗೆಳೆತನ ಇತ್ತು ಅವ್ರಿಗೆ. ಸಾಮಾನ್ಯವಾಗಿ ಮೈಸೂರಿನಲ್ಲಿ ಎಲ್ಲಾದರೂ ಒಂದು ಕಡೆ ಯಾವುದಾದ್ರೂ ಒಂದು ಪಾರ್ಕಲ್ಲಿ ಅಥವಾ ಇನ್ನೆಲ್ಲಾದರೂ ಒಂದು ಕಡೆ ಪಿ ಕಾಳಿಂಗರಾಯರು ಹಾಗೆ ವಿಜಯ ಭಾಸ್ಕರ್ ಅವರು ಕೂತಿದ್ದಾರೆ ಅಂದರೆ ಅಲ್ಲಿ ಸಂಗೀತದ ಬಗ್ಗೆನೋ ಅಥವಾ ಕವಿಗಳ ಬಗ್ಗೆನೋ ಸಾಕಷ್ಟು ಮಾತು ಬರ್ತಾ ಇತ್ತು ಅನ್ನುವ ಮಾತು ಚಿತ್ರರಂಗದಲ್ಲಿ ಇತ್ತು. ಹಾಗಾಗಿನೇ ಅವರು ಸಾಕಷ್ಟು ಕವಿಗಳ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಅದು ಬೆಳ್ಳಿಮೋಡ ಚಿತ್ರ ಇರಬಹುದು, ಎಲ್ಲಿಂದಲೋ ಬಂದವರು ಇರಬಹುದು, ಹೀಗೆ ಕವಿಗಳ ಹಾಡುಗಳಿಗೆ ಸಂಗೀತ ಹಾಕೋದು ಅಂದರೆ ಅವ್ರಿಗೆ ಬಹಳ ಇಷ್ಟ. ಕನ್ನಡ ಚಿತ್ರಗಳ ಮಟ್ಟಿಗೆ ಹೇಳೋದಾದರೆ ಮೊದಲ ಸೃಜನಶೀಲ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅಂತಲೇ ಹೇಳ್ಬೋದು. ದೇಸಿ ರಾಗಗಳಲ್ಲಿ ಸಂಗೀತ ಸಂಯೋಜನೆ ಮಾಡೋದು ಒಂದು ರೀತಿಯ ಆಟ ಅವ್ರಿಗೆ. ದೇಸಿ ರಾಗಗಳಲ್ಲಿ ಸಂಗೀತ ಸಂಯೋಜನೆ ಮಾಡೋದು ಅಂದರೆ ಅವ್ರಿಗೆ ಬಹಳ ಇಷ್ಟವಾದಂಥ ಕೆಲಸ. ಯಾವ ರಾಗಗಳಿಗೂ ಕೂಡ ಚ್ಯುತಿ ಬಾರದ ಹಾಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ತಮ್ಮದೇ ಆದಂಥ ಸಂಗೀತ ಶೈಲಿಯನ್ನು ಅಭ್ಯಾಸ ಮಾಡಿಕೊಂಡ್ರು ವಿಜಯ ಭಾಸ್ಕರ್ ಅವರು. ಕಮರ್ಷಿಯಲ್ ಚಿತ್ರ ಇರಲಿ, ಕಲಾತ್ಮಕ ಸಿನಿಮಾ ಇರಲಿ, ಎಂಥದ್ದೇ ಆದರೂ ಕೂಡ ವಿಜಯ ಭಾಸ್ಕರ್ ಅವರು ತಮ್ಮದೇ ಆದಂಥ ಒಂದು ಛಾಪನ್ನು ಸಂಗೀತದಲ್ಲಿ ಮೂಡಿಸ್ತಾ ಇದ್ರು. ಪಿ ಲಂಕೇಶ್ ಅವರ ಮೆಚ್ಚಿನ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅಂತ ಕೂಡ ಹೇಳಲಾಗುತ್ತೆ. ಅದೇ ಕಾರಣಕ್ಕೆ ಎಲ್ಲಿಂದಲೋ ಬಂದವರು ಚಿತ್ರದ ಸಂಗೀತಕ್ಕೆ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್ ಅವರು. ವಿಜಯ ಭಾಸ್ಕರ್ ಅಂದ ತಕ್ಷಣ ದಕ್ಷಿಣ ಭಾರತದ ಬಹುತೇಕ ಹಾಡುಗಳನ್ನು ನಾವು ನೆನಪು ಮಾಡಿಕೊಳ್ಬಹುದು. ಅದರಲ್ಲೂ ರೇಡಿಯೋದಂಥ ಮಾಧ್ಯಮದಲ್ಲಿ ಗಾಯಕರು, ಸಂಗೀತ ಸಂಯೋಜಕರು, ಸಾಹಿತಿಗಳಿಗೆ ನಾವು ಬೆಳಗಿನಿಂದ ರಾತ್ರಿವರೆಗೂ ಅವರ ಬಹಳಷ್ಟು ಹಾಡುಗಳನ್ನು ನಾವು ಕೇಳ್ತಾನೆ ಇರ್ತೇವೆ. ಅದರಲ್ಲೂ ವಿಜಯ ಭಾಸ್ಕರ್ ಅವರ ಹಾಡುಗಳಿಗಿರುವಂಥ ವಿಶೇಷತೆ ಅಂತ ಈಗ ತಾನೇ ಹೇಳಿದ ಹಾಗೆ ಕಡಿಮೆ ವಾದ್ಯಗಳಿಂದ ಸುಮಧುರವಾದ ಹಾಡುಗಳನ್ನು ನುಡಿಸುವುದು ಅವರ ವಿಶೇಷತೆ. ಕೇಳೋಣ ಶರಪಂಜರ ಚಿತ್ರದ ದರಾಬೇಂದ್ರಿ ಅವರ ಈ ಕವಿತೆ, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿ.

0: ಶಾಖೆಯನ್ನು ಸಂಪರ್ಕಿಸಿ.
1: ಸಮಯ ಆಗಿದೆ 11:46 ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಲಾಭಾರತಿಯ ತಾರೆ ಹಿರಿಯ ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರ ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಸಾಗ್ತಾ ಇದೆ. ಸಾಕಷ್ಟು ಹಾಡುಗಳಿಗೆ ವಿಶೇಷವಾದ ತಮ್ಮದೇ ಆದಂಥ ಸಂಗೀತ ಶೈಲಿಯಿಂದ ಹಾಡುಗಳನ್ನು ಸಿನಿಮಾ ರಂಗಕ್ಕೆ ಕೊಟ್ಟವರು. ಈಗಾಗಲೇ ಹೇಳಿದ ಹಾಗೆ ಕಮರ್ಷಿಯಲ್ ಸಿನಿಮಾಗಳ ಜೊತೆಗೆ ಕಲಾತ್ಮಕ ಸಿನಿಮಾಗಳಲ್ಲಿ ಕೂಡ ವಿಜಯ ಭಾಸ್ಕರ್ ಅವರು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಹಾಗೆ ಅವರು ಹಿಂದಿ ಸಿನಿಮಾ ರಂಗದಲ್ಲಿ ಕೂಡ ವಿವೇಕಾನಂದ ಸಿನಿಮಾಕ್ಕೆ ಜಿ ವಿ ಅಯ್ಯರ್ ಅವರು ವಿಜಯ ಭಾಸ್ಕರ್ ಅವರ ಸಂಗೀತ ಶೈಲಿಯನ್ನು ಅಳವಡಿಸಿದರು. ಇನ್ನು ಮಲಯಾಳಂ ಸಿನಿಮಾದಲ್ಲಿ ಭಾಸ್ಕರ್ ವಿಜಯ ಭಾಸ್ಕರ್ ಹಾಗೆ ಸಾಹಿತಿ ಪಿ ಭಾಸ್ಕರ್ ಮತ್ತು ಇವರಿಬ್ಬರು ಕೂಡ ಮಲಯಾಳಂ ಸಂಗೀತ ಕ್ಷೇತ್ರದಲ್ಲಿ ಅವರು ಕೊಟ್ಟಂತಹ ಕೊಡುಗೆಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ವಿಜಯ ಭಾಸ್ಕರ್ ಅವರು ಹೇಳ್ತಾ ಇದ್ರು, ಸಂಗೀತ ಅನ್ನೋದು ಸಹಜವಾಗಿರಬೇಕು, ಪುಸ್ತಕದಿಂದ ಕಲಿತು ಸಂಗೀತ ಸಂಯೋಜನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರಾಗಗಳಿಗೂ ಕೂಡ ಕುಂದು ಉಂಟು ಮಾಡುವಂಥ ಒಂದು ಸಾಹಸವನ್ನು ಅವರು ಮಾಡದೇನೆ ತಮಗೆ ಬೇಕಾದ ಹಾಗೆ ಅಂದರೆ ಕಡಿಮೆ ವಾದ್ಯಗಳನ್ನು ಬಳಸಿ ಸುಮಧುರವಾದ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡ್ತಾ ಇದ್ರು. ಆಮೇಲೆ ಅವರು ಏನು 1990 ನಂತರದಲ್ಲಿ ಹಾಡುಗಳಲ್ಲಿ ಬಂದಂಥ ಅಂದರೆ ಇಂಗ್ಲೀಷ್ ಪದಗಳನ್ನು ಬಳಸಿ ಬರೆದಂಥ ಹಾಡುಗಳಿಗೆ ಅವರು ಇಷ್ಟಪಡ್ತಾ ಇರಲಿಲ್ಲ. 90 ಬಂದಂಥ ಹಾಡುಗಳ ಒಂದು ಶಕ್ತಿ ಕಡಿಮೆ ಆಗೋದಕ್ಕೆ ಸಾಹಿತ್ಯದಲ್ಲಿ ಬಂದಂಥ ಬೇರೆ ಬೇರೆ ಪದಗಳ ಬಳಕೆ ಕಾರಣ ಅಂತ ಹೇಳ್ತಾ ಇದ್ರು. ಇನ್ನು ಗಾಯಕಿಯರನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಪಿ ಸುಶೀಲಾ, ವಾಣಿ ಜಯರಾಮ್ ಅವರಂದೇ ಬಹಳ ಅಚ್ಚುಮೆಚ್ಚು. ಇನ್ನು ಪಿ ಬಿ ಶ್ರೀನಿವಾಸ್ ಅವರಲ್ಲಿ ಸಂಗೀತ ಸಂಯೋಜನೆಯನ್ನು ಅರ್ಥ ಮಾಡಿಕೊಂಡು ಜೀವ ತುಂಬುವಂಥ ಶಕ್ತಿ ಅವರಿಗಿತ್ತು ಅಂತ ಹೇಳ್ತಾ ಇದ್ರು. ಘಂಟಸಾಲ ಅವರ ಸ್ಥಾಯಿ ಬಹಳ ಸೂಪರ್ ಆಗಿದೆ ಅಂತ ಹೇಳ್ತಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯನ್ನ ಬಹಳ ಮೆಚ್ಚಿಕೊಳ್ತಾ ಇದ್ರು. ಹಾಗೆ ಎಲ್ಲಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಅದನ್ನು ಕೂಡ ಗಮನಿಸಿ ಹೇಳ್ತಾ ಇದ್ರು. ಅಂದರೆ ಒಂದು ಕಾಲಕ್ಕೆ ಪರ್ಫೆಕ್ಷನಿಸ್ಟ್ ಅಂತಲೇ ಹೆಸರಾಗಿದ್ದಂಥ ಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಸಂಗೀತ ಸಂಯೋಜನೆಯನ್ನು ಕೂಡ ಇವರು ಬಹಳ ಇಷ್ಟಪಡ್ತಾ ಇದ್ರು. ಕಣಗಾಲ್ ಅವರ ಸಿನಿಮಾಗಳು ವಿಶೇಷವಾಗಿರ್ತಾ ಇತ್ತು. ವಿಜಯ ಭಾಸ್ಕರ್ ಅವರಿಗೆ ಮಾನಸ ಸರೋವರ ಸಿನಿಮಾಗೆ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗೆ ಕೆಲಸ ಮಾಡ್ತಾರೆ. ನಾಗರಹಾವು, ಶರಪಂಜರ, ಮಾನಸ ಸರೋವರ ಚಿತ್ರದ ಹಾಡುಗಳು, ಅದರಲ್ಲೂ ಹಾವಿನ ದ್ವೇಷ, 12 ಇನ್ನು ಆ ಹಾಡು, ಆಮೇಲೆ ಸಾಮಾನ್ಯವಾಗಿ ಮಾನಸ ಸರೋವರ ಚಿತ್ರದ ಎಲ್ಲ ಹಾಡುಗಳು ಕೂಡ ಇಷ್ಟ ಆಗುತ್ತೆ. ಕವಿಗಳ ಹಾಡು, ಅದರಲ್ಲೂ ಜಿ ಎಸ್ ಶಿವರುದ್ರಪ್ಪ ಅವರ ಹಾಡು, ಈ ಎಲ್ಲ ಹಾಡುಗಳಿಗೂ ಕೂಡ ಸೊಗಸಾದ ಸಂಗೀತ ಸಂಯೋಜನೆಯನ್ನು ಮಾಡಿದವರು ವಿಜಯ ಭಾಸ್ಕರ್ ಅವರು.

ಆರ್ಎನ್ ಜೇಗೋಪಾಲ್ ಅವರು ಬರೆದ ಗೀತೆ ನಾಂದಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರ ಆಧ್ವರ್ಯದಲ್ಲಿತ್ತು. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಈ ಗೀತೆ. ವಿಜಯ ಭಾಸ್ಕರ್ ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ತುಳು ಹಾಗೂ ಕೊಂಕಣಿ ಸೇರಿದ ಹಾಗೆ ಸುಮಾರು 700ಕ್ಕೂ ಹೆಚ್ಚು ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಕನ್ನಡಿಗರದ್ದೇ ಆದ ಜಯ ಮಾರುತಿ ವಾದ್ಯ ವೃಂದವನ್ನು ಹಾಗೆ ಸ್ಥಳೀಯ ವಾದ್ಯಗಾರರನ್ನು ತಮ್ಮ ಸಿನಿಮಾಗಳಲ್ಲಿ ಬಳಸಿಕೊಂಡಂತಹ ಮೊದಲ ಸಂಗೀತ ಸಂಯೋಜಕ ವಿಜಯ ಭಾಸ್ಕರ್. ಈಗಾಗಲೇ ಹೇಳಿದ ಹಾಗೆ ಸಾಹಿತಿಗಳ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಅತ್ಯಂತ ಮಧುರವಾಗಿ ಅಳವಡಿಸಿದರು. ಮಲೆಯ ಮಾರುತ ಹಾಗೆ ಮುರಳಿಗಾನ, ಅಮೃತಪಾನ ಈ ಸಿನಿಮಾಗಳಿಗಾಗಿ ಕೇಂದ್ರ ಸರ್ಕಾರದ ಪ್ರಶಸ್ತಿ, ಸುರ್ಸಿಂಗಾರ್ ಪ್ರಶಸ್ತಿ, ರಾಜ್ಯ ಸರ್ಕಾರದ ಪ್ರಶಸ್ತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೂಡ ಪಡೆದಂತಹ ವಿಶೇಷ ಸಂಗೀತ ಸಂಯೋಜಕರು. ಸಂಪೂರ್ಣವಾಗಿ ಕನ್ನಡಕ್ಕಾಗಿ ಬಹಳ ವಿಶೇಷವಾದಂತಹ ಸಂಗೀತವನ್ನು ನೀಡಿದರು. ವಿಜಯ ಭಾಸ್ಕರ್, ಭಾರತದ ಸಂಗೀತ ಸಂಯೋಜಕ ವಿಜಯ ಭಾಸ್ಕರ್ ಅವರ ಹೆಸರನ್ನು ಮತ್ತೆ ಮತ್ತೆ ನಾವು ರೇಡಿಯೋಗಳಲ್ಲಿ ಹೇಳ್ತಾ ಇರ್ತೇವೆ, ಅವರ ಸಂಗೀತ ಸುಧೆಯನ್ನು ಸವಿತಾ ಇರ್ತೇವೆ. ಸಂಗೀತಕ್ಕೆ ಹಿರಿಯರು ಕಿರಿಯರು, ಗಂಡು ಹೆಣ್ಣು ಅನ್ನುವ ತಾರತಮ್ಯ ಇಲ್ಲ. ಸಂಗೀತ ಅನ್ನೋದು ಜಗತ್ತಿನ ಭಾಷೆ. ಅಂತಹ ಸಂಗೀತಗಾರ ವಿಜಯ ಭಾಸ್ಕರ್ ಅವರಿಗೆ ನಮ್ಮ ಗೌರವಪೂರ್ಣ ನಮನಗಳನ್ನು ಸಲ್ಲಿಸೋಣ. ಇದಾಗಿತ್ತು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಮಾನಸ ಸರೋವರ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆ, ವಿಜಯ ಭಾಸ್ಕರ್ ಅವರದ್ದೇ ಸ್ವರ ಕಲ್ಪನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳಿಗೆ ನೆಲೆಯಾಗಿದೆ. ಜಾಗತಿಕ ಪ್ರತಿಭೆಗಳಿಗೆ ತಾಣವಾಗಿ ಬೆಂಗಳೂರು ವಿಕಸನಗೊಂಡಿದ್ದು ಭವಿಷ್ಯದ ತಂತ್ರಜ್ಞಾನಗಳು ಇಲ್ಲಿ ರೂಪುಗೊಳ್ಳುತ್ತಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಅಮೆರಿಕ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ನಗರದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ರಾಯಭಾರಿ ಸರ್ಜಿಯೋ ಗೋರ್ ಸಮ್ಮುಖದಲ್ಲಿ ಅವರು ಮಾತನಾಡಿದರು. ಬಿಯಾಂಡ್ ಬೆಂಗಳೂರು ಕಾರ್ಯಕ್ರಮದಡಿ ರಾಜ್ಯದ ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸಲು ಅಮೆರಿಕನ್ ಕಂಪನಿಗಳು ಹಾಗೂ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ಆಹ್ವಾನ ನೀಡಿದರು. ಭಾರತ ಜಗತ್ತಿನಲ್ಲಿಯೇ ಅತಿದೊಡ್ಡ ಉಕ್ಕು ಉತ್ಪಾದಕ ಹಾಗೂ ಉಕ್ಕು ಗ್ರಾಹಕ ದೇಶವಾಗಿದೆ. 2030 ವೇಳೆಗೆ ದೇಶೀಯವಾಗಿ 300 ದಶಲಕ್ಷ ಟನ್ ಉಕ್ಕು ಉತ್ಪಾದಿಸುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಅಮೆರಿಕದ ಫಿಲಡೆಲ್ಫಿಯಾದ ಅಕ್ಕ ರಜತ ಸಮ್ಮೇಳನದ ಅಂಗವಾಗಿ ಆಯೋಜಿತ ಬಿಸಿನೆಸ್ ಫೋರಂ 2026 ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ

0: ನೇತೃತ್ವದಲ್ಲಿ ಭಾರತದ ಆರ್ಥಿಕತೆ ಸುದೃಢವಾಗಿದೆ. ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರೂ ಸೇರಿದಂತೆ ಭಾರತೀಯರು ಭಾರತದಲ್ಲಿ ಉದ್ಯಮ ಸ್ಥಾಪಿಸುವ ಮೂಲಕ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ರಾಜ್ಯಾದ್ಯಂತ ಭೀಕರ ಬರಗಾಲ ಎದುರಾಗಿದ್ದು ರಾಜ್ಯ ಸರ್ಕಾರ ಬರ ನಿಭಾಯಿಸಲು ಸಿದ್ಧತೆ ಮಾಡಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಹಲಗೂರಿನಲ್ಲಿ ಮಾತನಾಡಿದ ಅವರು, ತೀವ್ರ ಮಳೆ ಕೊರತೆ, ಅಂತರ್ಜಲ ಮಟ್ಟ ಕುಸಿತ ಹಾಗೂ ಬೆಳೆ ಹಾನಿ ಎದುರಿಸಲು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದ್ದಾಗಿ ಹೇಳಿದರು. ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವಿದ್ದು ಸದನದ ಮೂಲಕ ರಾಜ್ಯದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಚಿವರು ನುಡಿದರು. ಮಂಗಳೂರಿನಲ್ಲಿ 18ರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಗೆ ಮುಂಚಿತವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸಿದ್ಧತೆ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಇಂದು ರಾಷ್ಟ್ರೀಯ ಪುಸ್ತಕ ಖರೀದಿ ದಿನಾಚರಣೆ. ಸ್ಥಳೀಯ ಪುಸ್ತಕ ಮಳಿಗೆಗಳಲ್ಲಿ ಹೊಸ ಪುಸ್ತಕಗಳನ್ನು ಖರೀದಿಸಿ ಓದುವ ಮೂಲಕ ಲೇಖಕರು ಪ್ರಕಾಶಕರಿಗೆ ಬೆಂಬಲ ನೀಡುವ ದಿನವಾಗಿ ಆಚರಿಸಲಾಗುತ್ತಿದೆ. ಶರಣ ಕಾಯಕಯೋಗಿ ಶ್ರೀ ಹೂಗಾರ ಮಾದಯ್ಯನವರ ಜಯಂತ್ಯುತ್ಸವದ ಅಂಗವಾಗಿ ಉಪನ್ಯಾಸ ಕಾರ್ಯಕ್ರಮಗಳು ಜರುಗಿದವು. ಆರೋಗ್ಯವಂತ ಯುವಶಕ್ತಿ ದೇಶದ ಭವಿಷ್ಯವಾಗಿದೆ. ಯುವಜನರು ಮಾದಕ ವಸ್ತುಗಳ ದಾಸರಾಗದೆ ನೈತಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಧಾರವಾಡ ಟಿಮಾನ್ಸ್ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ ವತಿಯಿಂದ ಕಿಟಲ್ ಕಲಾ ಮಹಾವಿದ್ಯಾಲಯ ಆಯೋಜಿಸಿದ್ದ ನಶಾ ಮುಕ್ತ ಯುವ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯಕರ ಹವ್ಯಾಸ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ರಾಯಚೂರು ಜಿಲ್ಲೆ ಲಿಂಗಸೂಗೂರಿನಿಂದ ಬಳ್ಳಾರಿವರೆಗೆ ರಾಜ್ಯ ಬಿಜೆಪಿ ಆಯೋಜಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಜಿಲ್ಲೆ ಪ್ರವೇಶಿಸಿದೆ. ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಗಂಗಾರತಿ ಮಾಡಿದರು. ಇಂದು ಕಂಪ್ಲಿಯಿಂದ ಆರಂಭಗೊಂಡಿರುವ ಯಾತ್ರೆ ದೇವಲಾಪುರದವರೆಗೆ ಸಾಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಶ್ರೀರಾಮುಲು, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಮೆಹಕರ್ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ನಾಳೆ ನಡೆಯಲಿದೆ. ಸಚಿವರು ಅಹವಾಲುಗಳನ್ನು ಆಲಿಸಿ ಜನತೆಯ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರ ನೇತೃತ್ವದಲ್ಲಿ 80ಕ್ಕೂ ಹೆಚ್ಚು ದೇಶಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ 300ಕ್ಕೂ ಹೆಚ್ಚು ವಿಷಯಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ನಾಳೆ ಬೆಳಗ್ಗೆ 6:30 ಏಡ್ಸ್ ಹಾಗೂ ಎಚ್ಐವಿ ಕುರಿತ ಜನಜಾಗೃತಿ ಮೂಡಿಸುವ ಮ್ಯಾರಥಾನ್ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಸಮಯ 12:05:55. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 12:05 ನಂತರ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡು ಕೇಳಬೇಕು ಅಂದರೆ ನೀವು ನಮಗೆ ಫೋನ್ ಮಾಡಬೇಕು. ಫೋನ್ ಮಾಡಬೇಕಂದ್ರೆ ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿರಬೇಕು. ಬರ್ಕೊಳ್ಳಿ, ನಮ್ಮ ಸಂಖ್ಯೆ 0802226257. 0802226257. ಹಾಗೆ ಮತ್ತೊಂದು ಸಂಖ್ಯೆ 0800 0800-226-2927 0800-226-3927 ಎರಡೂ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ವಿವಿಧ ಭಾರತಿ ಜೊತೆಗೆ ಮಾತಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ.
2: ವಿವಿಧ ಭಾರತಿ 102.9 ಎಫ್ಎಂ.
3: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
4: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
3: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ,
4: ಮನುಷ್ಯನ ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ವಿವಿಧ ಭಾರತೀಯ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗ ಒಂದು ಕರೆ ಬಂದಿದೆ. ನಮಸ್ತೆ. ನಮಸ್ತೆ.
6: ನಮಸ್ತೆ ಮೇಡಮ್.
1: ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ?
6: ಮೇಡಮ್ ಕಿರಣ್ ಅಂತ.
1: ಕಿರಣ್ ಎಲ್ಲಿಂದ? ತಿಪ್ಪಗೊಂಡನಹಳ್ಳಿ. ಎಲ್ಲಿ ಬರುತ್ತೆ ಹೇಳಿ ಅದು?
6: ಮಾಗಡಿ.
1: ಮಾಗಡಿ ಕಡೆ ಬರುತ್ತೆ. ಹ್ಮ್, ಹೇಳಿ ಕಿರಣ್, ಯಾವ ಹಾಡು ಬೇಕು? ಏನು ಸ್ಪೀಕರ್ ಆನ್ ಮಾಡಿಬಿಟ್ಟು ನನ್ನ ಮಾತು ಇಲ್ಲಿನೂ ಕೇಳಿಸ್ಕೊಳ್ತಾ ಇದ್ರೆ, ಅಲ್ಲೂ ಕೇಳಿಸ್ಕೊಳ್ತಾ ಇದ್ರೆ, ನಾನು ವೇಟ್ ಮಾಡ್ಬೇಕು ನಿಮ್ಮ ಹತ್ರಕ್ಕೆ. ನೀವು ಈ ಕಡೆಗೆ ಮಾತಾಡಿ. ವೀರ ಕನ್ನಡಿಗದಲ್ಲಿ ಯಾವ ಹಾಡು?
6: ನಾಡು ಕರ್ನಾಡು ಎಲ್ಲ ನಮ್ಮದು ಅಪ್ಪು ಫ್ರೆಂಡ್ಸ್ಗೋಸ್ಕರ.
1: ಯಾವುದು ಯಾವ್ದದ್ರಲ್ಲಿ ಅಂತ ಕೇಳಿದೆ.
6: ನಾಡು ಕರ್ನಾಡು ಎಲ್ಲ ನಮ್ಮದು.
1: ಜೀವ ಕನ್ನಡ ಅಂತ ಇದೆಯಲ್ಲ ಅದಾ?
6: ಮೇಡಮ್, ನಾಡು ಕರ್ನಾಡು ಎಲ್ಲ ನಮ್ಮದು.
1: ಅದು ಬೇಕಲ್ವಾ? ಅಪ್ಪು ಫ್ಯಾನಾ ನೀವು?
6: ಮೇಡಮ್.
1: ಯಾವ ಸಿನಿಮಾ ತುಂಬಾ ಇಷ್ಟ? ಅಪ್ಪು ಅವ್ರದ್ದು ಯಾವ್ದು ತುಂಬಾ ಇಷ್ಟ ಆಗುತ್ತೆ ಫಿಲ್ಮ್?
6: ಅಪ್ಪು ಮೇಡಮ್.
1: ಅಪ್ಪುನೇ ತುಂಬಾ ಇಷ್ಟ, ಹಾಗಾಗಿ ಅಪ್ಪು ಅಂದ್ರೆ ಅಪ್ಪು ಅಲ್ವಾ? ಏನ್ ಕೆಲಸ ಮಾಡ್ತೀರಿ? ಲ್ಯಾಬ್ ಟೆಕ್ನಿಷಿಯನ್. ಓಕೆ. ಆಯ್ತು, ಕೇಳಿ ನಿಮ್ಮ ಇಷ್ಟದ ಹಾಡು.
6: ನಮಸ್ತೆ.
1: ಆಯ್ತು.

0: ಶಂಕರ್ ಮಹದೇವನವರ ಧ್ವನಿಯಲ್ಲಿ ಕೇಳಿದ್ರಿ ವೀರ ಕನ್ನಡಿಗ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರು ಗೀತೆಯನ್ನ ಬರೆದಿದ್ರು, ಚಕ್ರಿಯವರ ಸಂಗೀತ ಹಾಡಿಗಿತ್ತು. 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ನಮಸ್ತೆ.
1: ನಮಸ್ತೆ ಅಮ್ಮ.
0: ಹೇಳಿ ಯಾರು?
1: ನಾವು ಭೀಮಣ್ಣರ್ ಅಂತ.
0: ಭೀಮಣ್ಣರು ಎಲ್ಲಿಂದ?
1: ದಾವಣಗೆರೆಯಿಂದ.
0: ದಾವಣಗೆರೆಯಿಂದ. ಹೇಳಿ ಭೀಮಣ್ಣವ್ರೆ, ಯಾವ ಹಾಡು ಬೇಕು?
1: ನಮ್ಗೆ ಸತ್ಯಹರಿಶ್ಚಂದ್ರದಿಂದ ಕೆಲವು ಕುಲದಲ್ಲಿ ಕೇಳಿ ಯಾವ್ದು ಅದು ಹಾಡಾಕ್ರಿ ನಾವು.
0: ಎಷ್ಟು ಸಲ ನೋಡಿದ್ರಿ ಈ ಸಿನಿಮಾ?
1: ಹಳೆ ಪಿಕ್ಚರ್ ಅಂದ್ರೆ ನಮ್ಗೆ ಹಳೆ ಹಾಡುಗಳು ಅಂದ್ರೆ ಬಾಳ ಇಷ್ಟ ಕಣಮ್ಮ.
0: ಏನ್ ಕೆಲಸ ಮಾಡ್ತೀರಿ?
1: ಎಲ್ಲರಿ ನಾವು ಬಿದ್ರು ಪುಟ್ಟಿ ವ್ಯಾಪಾರ ಮಾಡ್ತೀವಿ ಕಣಮ್ಮ.
0: ಎಲ್ಲಿ?
1: ದಾವಣಗೆರೆಯಲ್ಲಿ.
0: ಬಿದ್ರು ಬುಟ್ಟಿ.
1: ಇವತ್ತು ನಮ್ಮೂರಲ್ಲಿ ಬೊಂಬೋಜರಲ್ಲಿ ಇದು ಇವತ್ತು ಕಡೆಸ್ವಾಮರ ಜಾತ್ರೆ ಬಾರಿ ಚೆನ್ನಾಗುತ್ತೆ. ಬಸವೇಶ್ವರ ಜಾತ್ರೆ ಬರ್ರಿ ನೀವೆಲ್ಲ ನೋಡ್ಕೊಂಡು ಹೋಗಂತ.
0: ನೀವು ನಮ್ಮ ಪರವಾಗಿ ಕೇಳ್ಕೊಳ್ಳಿ, ನಮ್ಮ ಆಕಾಶವಾಣಿಯವರೆಲ್ಲರಿಗೂ ಒಳ್ಳೇದಾಗ್ಲಿ.
1: ಎಲ್ಲರಿಗೂ ಒಳ್ಳೇದಾಗ್ಬೇಕು, ನನ್ಗಂತಲ್ಲ, ಮಳಿ ಇಲ್ಲ ಏನಿಲ್ಲ, ಎಲ್ಲರು ರೈತರಿಗೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕಮ್ಮ.
0: ನಿಜ ಅಲ್ವಾ?
1: ಹ್ಞೂನಮ್ಮ. ಈಗ ರೈತರು ಬಂದ್ರಲ್ಲಮ್ಮ ನಮ್ಮವು ಎಲ್ಲ ಪುಟ್ಟಿಗಳಾತು ಬಿದ್ರಾತು ಎಲ್ಲ ಹೋಗೋದು.
0: ಯಾವ್ಯಾವ ತರದ ವಸ್ತು ಇಟ್ಟಿದ್ದೀರಿ ಬಿದ್ರಿಂದು ನಿಮ್ಮಲ್ಲಿ?
1: ಮರ ಪುಟ್ಟಿ, ಬಿದ್ರು ತೊಟ್ಲು.
0: ಪುಟ್ಟಿ ಅಂದ್ರೆ, ಪುಟ್ಟಿ ಅಂದ್ರೆ ಇದು ಏನು?
1: ರೊಟ್ಟಿ, ರೊಟ್ಟಿ ಪುಟ್ಟಿ, ಹೋಳಿಗೆ ತೆಗೆ ಚಿಪ್ಲಿ, ಆಮೇಲೆ ಬಾಗಣಕ್ ಮರ ಎಲ್ಲ ಮಾಡ್ತೇವಮ್ಮ.
0: ಅಲ್ಲ, ರೊಟ್ಟಿ ಪುಟ್ಟಿ, ಹೋಳಿಗೆ ಪುಟ್ಟಿ ಏನು ವ್ಯತ್ಯಾಸ, ಯಾವ ತರ ಇರುತ್ತೆ ಅದಕ್ಕೆ ಇದಕ್ಕೆ?
1: ಅದು ಅಗ್ಲ ತಟ್ಟಿ ಬಂದಂಗ್ ಬರ್ತಮ್ಮ, ಹೋಳಿಗೆ ಕೈ ಸುಡಲ್ಲ ಅಂತಂದು ಅವಂತ ಅಂತಾರ. ಅದ್ ನಾವ್ ತಟ್ಟಿ ಬದ್ಲಿ, ತಟ್ಟಿ ಬದ್ಲಿ ಹಂಗ ಹೇಳ್ಕೊಂಡ್ರೆ ಅಂಚಿನಾಗ ಕೈ ಸುಡಲ್ಲ ಅಂತಂದು ಅದು ಆ ತರ ಚಿಬ್ಲಿ ಅಂತ ತಾಂತಾರಮ್ಮ.
0: ಇದು ರೊಟ್ಟಿ ಮಾಡಿಡಕ್ಕೆ ಬೇರೆ
1: ರೊಟ್ಟಿ, ಅವನ್ನ ಮೆತ್ತಗೆ ಮೆತ್ತಗಿರ್ಲಿ ಅಂತಂದು ಹಂಗೆ ರೊಟ್ಟಿ ಅದ್ರ ಮೇಲೆ ಪುಟ್ಟಿ ಮೇಲೆ ಸೈಡ್ ಉದ್ದ ಕಾಸ್ತಾರ.
0: ರೊಟ್ಟಿ ಒಳಗೆ, ರೊಟ್ಟಿ ಪುಟ್ಟಿ ಆಯ್ತು, ಹೋಳಿಗೆ ಪುಟ್ಟಿ ಆಯ್ತು, ಮತ್ತೇನ್ ಮಾಡ್ತೀರಿ?
1: ತೊಟ್ಲು, ಬಿದ್ರು ತೊಟ್ಲು. ಮಕ್ಳಿಗೆ ತೊಟ್ಲಾಕಿ, ಒಂದ್ ತಿಂಗಳ ಹುಟ್ಟಿದ ಮಗ ತೊಟ್ಲಿಗೆ ಹಾಕ್ತಿವಲ್ಲ ಅದು ಎಣಿತೀವಿ.
0: ಮತ್ತೆ
1: ಚಾ

0: ಆಮೇಲೆ ಮದುವೆ ಪುಟ್ಟಿಗಳು ಜಲ್ಲೆ ಅಂತ ಬರ್ತತಮ್ಮ. ಮುಂಚೆ ತಾಣರು ಉಪೇಕ್ಷರು ಎಲ್ಲ ಮದುವೆಗಳಾಗೆ ಇದು ಸಾಮಾನುಗಳೆಲ್ಲ ತುಂಬಿಕೊಡ್ತಿದ್ರಲ್ಲ, ಈಗಿಲ್ಲ ಎಲ್ಲ ಕಮ್ಮಿ, ಎಲ್ಲ ಪ್ಲಾಸ್ಟಿಕ್ ಬಂದಾಗಿಂದ ನಮಗೆ ಸ್ವಲ್ಪ ಬಿದ್ರು ಮಾಡೋರಿಗೆ ಸ್ವಲ್ಪ ವರ್ತಾನ.
1: ನಿಜ ಅಲ್ವಾ?
0: ಹ್ಞೂನಮ್ಮ, ನಮಗೂ ವರ್ತ, ಕುಂಬಾರಿಗೂ ವರ್ತಮ್ಮ. ಎಲ್ಲ ಪ್ಲಾಸ್ಟಿಕ್ ಬಂದಾಗಿಂದ ಬೇಕಾ ಬೇಡ ಒಂದ ಎರಡ ಪುಟ್ಟಿ ಹೋಯ್ತಾರೆ, ಎಲ್ಲ ಪ್ಲಾಸ್ಟಿಕ್ ಜೀವನ.
1: ನೀವು ಎಷ್ಟು ಜನ ಮಾಡ್ತೀರಾ ನಿಮ್ಮ ಮನೇಲಿ ಬದ್ರಿನ ಕೆಲಸ?
0: ಈಗ ನಮ್ಮ ಸೊಸಿ ಬಂದ್ರೆ ಸೊಸಿ ಬರಲ್ಲ, ನನ್ನ ಮಗನಿಗೆ ಬರಲ್ಲ, ನಾವು ಗಂಡ ಹೆಂಡತಿ ಮಾಡ್ತೇವೆ.
1: ಇಬ್ರು ಮಾಡ್ತೀರಿ?
0: ಇಬ್ಬರು ಕಲ್ತೇವಮ್ಮ. ಈಗ ಸ್ವಲ್ಪ ಯಾವ್ರಿಗೆ ನಿಂತಿರೋದು ಸ್ವಲ್ಪ ಕಮ್ಮಿ, ಏನಾದ್ರು ಆರ್ಡರ್ ಇದ್ರೆ ಆರ್ಡರ್ ಕೊಟ್ರೆ ಆರ್ಡರ್ ಇದ್ರೆ ಮಾಡ್ತೇವೆ, ರೆಡಿಮೇಡ್ ತಾಂಡ ಎಲ್ಲ ಮಾರ್ತೇವೆ.
1: ಅಲ್ಲ, ನೀವು ಎಲ್ಲಿ ಮಾರಾಟ ಮಾಡ್ತೀರಾ, ರೋಡ್ ಸೈಡ್ ಅಲ್ಲಿ ಮಾಡ್ತೀರಾ ಅಥವಾ ನಿಮ್ದೇ ಅಂಗಡಿ ಇದೆಯಾ?
0: ನಮ್ದು ಅಂಗಡಿ ಐತಮ್ಮ, ಅಂಗಡಿಯಿಂದ ಹೊರಗೆ ಒಂದು ಚೇರ್ ಮ್ಯಾಗ ಇರ್ತೀವ, ಬಂದರ್ ತಾಂಡೋಕರ್. ಈಗ ಈ ಗಣಪತಿ ಹಬ್ಬ ಸೀಸನ್ ಅಲ್ಲ, ಐದ್ ಜೊತೆ ಆರ್ ಜೊತೆ ಹಿಂಗ ಹೋಯ್ತಾರ ಕೊಡಕ್ ಬಾಗಣ ಮಾರ.
1: ಇವಾಗ ಅಂದ್ರೆ ಸೀಸನ್ ನಿಮ್ಗೆ?
0: ಹ್ಮ್, ಈಗ ಇನ್ನೊಂದ್ ವಾರ ಅಷ್ಟೇ, ಇವತ್ತಿಗೆ ಒಳಗೆ ಮಾರ್ಕೋಬೇಕು, ಉಳಿದ್ರೆ ಉಳ್ದೇ ಬಿಡ್ತಾವ. ಮತ್ತೆ
1: ಮತ್ತೆ ನೀವು ಬಿದ್ರು ಬುಟ್ಟಿ ಹಣಿತಾ ಹಣಿತಾ ರೇಡಿಯೋ ಕೇಳ್ಕೊಂಡು ಕೆಲಸ ಮಾಡ್ತೀರಿ?
0: ಹ್ಞೂ, ನಮಗೆ ಎಫ್ ಎಮ್ ಅಲ್ಲಿ ಭಾರಿ ಇಷ್ಟ. ಈಗ ಮುಂಚೆ ಇಲ್ಲೇ ದಾವಣಗೆರೆ ಸೆಟ್ ಮಾಡ್ಕೊಂಡಿದ್ವಿ, ಅದು ರೇಡಿಯೋ ಇದಾಯ್ತು, ಈ ಮೊಬೈಲ್ನಾಗ ಕೇಳ್ಕೊಂತೀವಿ.
1: ಕೇಳ್ಕೊಂತ ಇರ್ತೀರಿ? ನಿಮ್ಮ ಮನೆಯವರು ನಿಮ್ಮ ಜೊತೆ ಇದ್ದಾರಾ ಇವಾಗ?
0: ಇಲ್ಲ, ಮನೆಗದವ್ರು ಇದು ಕೇಳಿದ್ರೆ ಇನ್ನೂ ಖುಷಿ ಪಡೋರು, ಇವೆಲ್ಲ ಮಾತಾಡಿದ್ರೆ ಭಾರಿ ಖುಷಿ ಪಡೋರು. ಮನೆಗದವ್ರು ನಾನು ಇಲ್ಲಿ ನಾವು ಅಂಗಡಿ ಕುಂತೀನಿ.
1: ಅವ್ರ ಹೆಸರೇನು?
0: ಪವಿತ್ರಮ್ಮ ಅಂತಂದು. ನಮ್ಮ ಮಗನ ಹೆಸರು ಗಣೇಶ, ಸೊಸೆ ಹೆಸರು ಸರಳ ಅಂತಂದು.
1: ನೋಡಿ, ನೀವು ನಿಮ್ಮ ಮನೆಯವ್ರ ಇದ್ದಾಗ ಮಾತಾಡ್ಬೇಕಲ್ವಾ ರೇಡಿಯೋ ಜೊತೆಗೆ?
0: ಏ ಮಾಡಣ, ಅವ್ರೀಗ ಇವತ್ತು ಹಬ್ಬದ ಅಡಿಗೆ ಮಾಡಕತ್ತಾರ ಮನೆ ಒಳಗೆ.
1: ಓ, ಹಬ್ಬ ನಿಮ್ಮಲ್ಲಿ ಹೆಂಗಾದ್ರೆ?
0: ಇವತ್ತು ಕಡೆ ಸೋಮವಾರ ಅಲ್ಲಮ್ಮ, ನಮ್ಮ ಓಣೆಗೆ ಜಾತ್ರೆ ಭಾರಿ ಜೋರ ನಡೀತ, ಕಾರ್ಯಕ್ರಮ ನಡೀತತ್ತೆ.
1: ಏನ್ ಅಡಿಗೆ ಮಾಡ್ತೀರಿ, ಸ್ವೀಟಾ ಖಾರಾನ ಅಥವಾ
0: ಸಿಎಂ? ಇದು ಕಾಯಿ ಹೋಳಿಗೆ ಮಾಡ್ತಾದಾರೆ ಒಬ್ಬಟ್ಟು. ಮರ್ರಿ, ನೀವು ಊಟ ಮಾಡ್ಕೊಂಡು ಹೋಗಂತ್ರಂಗೆ ಜಾತ್ರೆ ಮುಗಿಸ್ಕೊಂಡು. ಖಾರಮಂಡಿ ಇದೇನಿಲ್ಲಮ್ಮ, ಹಬ್ಬ ಬರೀ ಖಾರಮಂಡಿಕೆ ಹಬ್ಬ ಅಷ್ಟೇ.
1: ಅಲ್ಲ, ಭೀಮಣ್ಣವ್ರೆ ಇಷ್ಟು ಬಾಯಿ ತುಂಬಾ ಕರೀತಿರಲ್ಲ, ಹೋಳಿಗೆ ತಿಂದಂಗೆ ಆಗೋಯ್ತಿಲ್ಲಿ.
0: ಇಲ್ಲಮ್ಮ, ಮತ್ತೆ ನಾವು ಮಾಡೋದ್ ಇದಕ್ಕಮ್ಮ, ಒಂದ್ ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದೇ ಆಸೆ ಪಡ್ತೀನಿ ನಾನು. ನಾವು ಕಷ್ಟ ಭಾರಿ ಕಷ್ಟಪಟ್ಟು ಜೀವನ ಮಾಡಿ ಇವತ್ತು ಒಂದೇನೋ ಒಬ್ರಿಗೆ ಒಂದ್ ನಾಲ್ಕಣಿ ಕೊಡೋಂತ ದೇವ್ರು ಕೊಟ್ಟನ ಶಕ್ತಿ. ಒಂದ್ ಟೈಮ್ನಾಗ ಭಾರಿ ಕಷ್ಟಪಟ್ಟಿವಮ್ಮ ನಾವು ಮಕ್ಳು ಸಣ್ಣವಿದ್ದಾಗ. ಯಾರು ಒಂದ್ ಲೋಟ ಸಾರ್ ಕೊಟ್ರ ಅದ್ರಲ್ಲಿ ಜೀವನ ಮಾಡಿ ಆ ಕಷ್ಟಪಟ್ಟಕ್ಕೆ ಇವತ್ತು ನಮ್ಗೆ ಸುಖ ಕೊಟ್ಟನ ಭಗವಂತ.
1: ತುಂಬಾ ಖುಷಿ ಆಯ್ತು ನಿಮ್ ಬಾಯಲ್ಲಿ ಮಾತು ಕೇಳಿ.
0: ಏನಮ್ಮ
1: ಈ ಮಾತು ಕೇಳಿ ಬಹಳ ಖುಷಿ ಆಯ್ತು ಅಂದೆ.
0: ಹ್ಞೂನಮ್ಮ, ಈಗ ನಾವು ಒಬ್ರಿಗೆ ಕೊಟ್ಟು ಇಸ್ಕೊಂಡಿವಿ, ಕೊಟ್ಟು ನೋಡಿದ್ರೆ ಖುಷಿ ಭಾರಿ ಅಮ್ಮ. ಅದು
1: ಈಗ
0: ಭೂಮಿ
1: ನಿಮ್ ಮಾತ್ ಕೇಳಿಸ್ಕೊಂಡು, ನಿಮ್ ಮಾತು ಕೇಳಿಸ್ಕೊಂಡು ಯಾರೊಬ್ರು ಹೇಳ್ತಾ ಇದ್ರೆ ಅವ್ರು ಬಿದ್ರೆ ಎಲ್ಲಿಂದ ತರ್ತಾರೆ ಕೇಳಿ ಅಂತ.
0: ಬಿದ್ರು ಅಮ್ಮ ಈಗ ಮಹಾರಾಷ್ಟ್ರದಿಂದ ಬರ್ತಾವಮ್ಮ, ಅದು ಪೂನಾದಿಂದ ಕೆಳಗೆ ಘಾಟ್ ಸೆಕ್ಷನ್ ರೈತರು ಬೆಳೀತಾರೆ ಇದನ್ನ.
1: ಅಂದ್ರೆ ನೋಡಿ, ನೀವು ಎಲ್ಲಾ ವಿಷಯ ತಿಳ್ಕೊಂಡಿದ್ದೀರಾ, ಕಾಡ್ಗೆ ಹೋಗ್ಬಾರ್ದು, ಕಾಡಲ್ಲಿ ಇರೋದನ್ನ ಕಟ್ ಮಾಡಬಾರ್ದು ಅಂತ ಬೆಳೆದಿದ್ದಿಲ್ಲಮ್ಮ.
0: ಅವರು ರೈತರು ಬೆಳೆದು ನಮಗೆ ಲೋಡ್ ಗಂಟ್ಲೆ ಕಳಿಸ್ತಾರೆ, ಬಂದಾಗ ಒಂದ್ ಹತ್ತು ತಿಪ್ಪ ಇಪ್ಪತ್ತು ಇಟ್ಕೊಂಡು ಹಂಗ ಒಣಗ ತನಕ ಮಾಡ್ಕೊಂತೀವಿ, ಮತ್ತೆ ಬರ್ತದ ಮತ್ತೆ ಆರಿಸ್ಕೊಂತೀವಿ ಆ ತರಮ್ಮ.
1: ಆಗ್ಲಿ ಭೀಮಣ್ಣವ್ರೆ, ನಿಮ್ ಜೊತೆ ಮಾತಾಡಿ ಬಹಳ ಸಂತೋಷ ಆಯ್ತು.
0: ನಮಗೂ ಖುಷಿ ಆಯ್ತು, ನಮ್ ಕಷ್ಟ ಹೇಳ್ಕೊಂತಲ್ಲ ಇನ್ನೊಬ್ರಿಗೆ ಒಂಥರ ಖುಷಿ ಆಗತ್ತಮ್ಮ.
1: ಖುಷಿ ಆಗಲ್ಲ, ಬದುಕಿನಲ್ಲಿ ಅರ್ಥ ಮಾಡ್ಕೊಳಕ್ಕೆ ಬೇರೆ ಬೇರೆಯವ್ರ ಅನುಭವ ಕೇಳಿ ತಿಳ್ಕೊಂಡು ಪಾಠ ಕಲಿಯುವಂತದ್ದು.
0: ಹ್ಞೂನಮ್ಮ, ಹ್ಞೂನಮ್ಮ, ಕಷ್ಟಪಟ್ಟು ದುಡಿದ್ರೆ ಒಂದು ಫಲ ಆಯ್ತಮ್ಮ ಏನೇ ಮಾಡಿದ್ರು.
1: ಆದ್ರೂ ಬಹಳ ಚೆನ್ನಾಗಿ ಮಾತಾಡಿದ್ರಿ ಬಿಡಿ ನೀವು. ನಮಸ್ಕಾರ.
0: ನಮಸ್ಕಾರಮ್ಮ.

ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ, ಘಂಟಸಾಲ ಮತ್ತು ಸಂಗಡಿ ಇರುವ ಧ್ವನಿಯಾಗಿದ್ದಂತಹ ಸತ್ಯ ಹರಿಶ್ಚಂದ್ರ ಚಿತ್ರದ ಹಾಡು 1965 ಬಂದ ಗೀತೆಯನ್ನು ನಾವು ಕೇಳಿದ್ವಿ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ತೆ. ನಮಸ್ಕಾರ. ಹಲೋ.
2: ಹಲೋ
1: ನಮಸ್ಕಾರ, ಮಾತಾಡಿ, ಯಾರೋ ಇದ್ದೀರಾ? ಹೇಳಿ ದ್ರಾಕ್ಷಾಯಣಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
2: ಮೇಡಮ್ ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು.
1: ಬೆಂಗಳೂರಲ್ಲಿ ಎಲ್ಲಿ
2: ಮೇಡಮ್ ನಾವಿರೋದು? ಇಲ್ಲಿ ಸ್ಯಾಟಲೈಟ್ ಕಡೆ, ಮೈಸೂರು ಸ್ಯಾಟಲೈಟ್.
1: ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್.
2: ಹೌದು ಮ್ಯಾಮ್.
1: ದ್ರಾಕ್ಷಾಯಣಿ, ಏನ್ ಕೆಲಸ ಮಾಡ್ತೀರಿ? ಯಾರ್ಯಾರು ಇದ್ದೀರಾ ಮನೆಯಲ್ಲಿ?
2: ಮೇಡಮ್ ನಾನು ಒಬ್ಬನೇ ಸದ್ಯಕ್ಕಿರ್ಲಿರೋದು. ಗಾರ್ಮೆಂಟ್ಸ್ ಹೋಗ್ತಾ ಇದ್ದೀವಿ, ಇವಾಗ ಹೋಗಲ್ಲ, ಫ್ಲೈಂಡು, ಮನೇಲೇ ಇದ್ದೀನಿ.
1: ಏನ್ ಇವತ್ತು ರಜಾನಾ?
2: ಮೇಡಮ್ ನಾವೇ ಹೋಗಿಲ್ಲ, ಹೋಗ್ಲಿಲ್ಲ, ಮನೇಲೇ ಇದ್ದೆ. ನಿಮ್ ಡೈಲಿ ನಿಮ್ಮ ಇದು ಕೇಳ್ತಾನೆ ಇರ್ತೀನಿ, ಆಕರ್ಷಣೆ ಅಂದ್ರೆ ಸಿಕ್ತಲೇ ಇರ್ಲಿಲ್ಲ ಇದು ನಂಬರು. ಮತ್ತೆ ಇವತ್ತು ನೀವು ಮಾಡ್ರಲ್ಲ, ಅದಕ್ಕೆ ನಾನು 11:30 ಕಾಯ್ತಾ ಇದ್ದೆ, ಯಾವಾಗ ಸಿಕ್ತು, ಲೈನ್ ಸಿಕ್ತಲ್ಲ. ಮತ್ತೆ ಮೇಡಮ್ ಅವ್ರು ಮಾತಾಡ್ಸ್ಲೇಬೇಕಲ್ಲ, ಇವತ್ತು ಕರೆ ಮಾಡ್ಬೇಕಲ್ಲ ಅಂತ ಖುಷಿ ಆಯ್ತು ಮೇಡಮ್, ಸಿಕ್ತು ಲೈನು.
1: ಹೇಳಿ ದಾಕ್ಷಾಯಣಿ, ಯಾವ ಹಾಡ್ಬೇಕು?
2: ಹೃದಯ ಗೀತೆ ಕೊಡಿ ಮೇಡಮ್.
1: ಹೃದಯ ಗೀತೆ ಹಾಡ್ಬೇಕಾ?
2: ಹೃದಯ ಗೀತೆಲ್ಲ ಯಾವ್ದಾದ್ರು ಸರಿ ಮ್ಯಾಮ್.
1: ಯಾವ್ದಾದ್ರು ಪರವಾಗಿಲ್ಲ.
2: ಓಕೆ ಮ್ಯಾಮ್.
1: ಅದೇನು ಹೃದಯ ಗೀತೆನೆ ಬೇಕು ಅಂತ
2: ಮೇಡಮ್? ಅದು ವಿಷ್ಣುವರ್ಧನ್ ಸೂಪರ್ ಆಗಿ ಮಾಡಿರ್ತಾರಲ್ಲ ಮ್ಯಾಮ್.
1: ವಿಷ್ಣುವರ್ಧನ್ ಅವ್ರ ಅಭಿಮಾನಿನ ನೀವು?
2: ಹೌದು ಮ್ಯಾಮ್, ನಮ್ಗೆ ಎಲ್ಲ ತುಂಬಾ ಇಷ್ಟ, ನಮ್ ತಂಗಿ ತಮ್ಮ ಎಲ್ಲರಿಗೂ ಇಷ್ಟನೇ ಅದು. ಅವರು ಅಂದ್ರೆ ಎಲ್ಲ ಅವ್ರ ಅಭಿಮಾನಿಗಳೇ, ಅದರಿಂದ ನಾನು ಅದನ್ನ ಇಷ್ಟಪಡ್ತಾ ಇದ್ದೀನಿ ಮ್ಯಾಮ್.
1: ಆಗ್ಲಿ ದಾಕ್ಷಾಯಣಿ ಅವರೇ, ನಿಮಗೋಸ್ಕರ ನಾವು ಹೃದಯ ಗೀತೆ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ. ಧನ್ಯವಾದ.
2: ಥ್ಯಾಂಕ್ ಯು ಮ್ಯಾಮ್.
1: ನಮಸ್ತೆ. ಆಯ್ತು.

ಹೃದಯ ಗೀತೆ ಚಿತ್ರಕ್ಕಾಗಿ ಎಂಎನ್ ವ್ಯಾಸರಾವ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಚಿತ್ರ ಅವರ ಧ್ವನಿಯಲ್ಲಿತ್ತು ಗೀತೆ. 12:37 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಪ್ರಸಾರವಾದಂತಹ ಕಲಾಭಾರತಿ ಕಾರ್ಯಕ್ರಮದಲ್ಲಿ ವಿಜಯ ಭಾಸ್ಕರ್ ಅವರ ಮಾತು ಹಾಡುಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಅಂತೇಳಿ ಬಹಳಷ್ಟು ಜನ ಸಂದೇಶ ಕಳಿಸಿದ್ರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಆದರೆ ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ. ಈಗ ತಾನೇ ಮಾತಾಡಿದ್ರಲ್ಲ ನಮ್ಮ ಭೀಮಣ್ಣ ಅವರು, ಭೀಮಣ್ಣ ಅವರ ಮಾತುಗಳನ್ನು ಕೇಳಿ ತುಂಬ ಜನ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಶಾಂತ ಅವರು ಬ್ಯಾಂಕಾಲನಿಂದ, ಭೀಮಣ್ಣ ಅವ್ರ ಮಾತು ತುಂಬಾ ಪಾಠ ಕಲಿಸುತ್ತೆ ಅಂತ ಹೇಳಿದ್ರೆ, ಶಶಿ ಭಾರದ್ವಾಜ್ ಅವರು ಹೇಳ್ತಾ ಇದ್ರೆ ಸಹಕಾರ ನಗರದಿಂದ, ತುಂಬ ಒಳ್ಳೆ ಮನುಷ್ಯ, ಎಷ್ಟು ನನಗೂ ಕೂಡ ಹೋಳಿಗೆ ಬೇಕು ಅಂತ ಕೇಳ್ತಾ ಇದ್ರೆ ಶಶಿ ಅವರು, ತಿನ್ಬಿಟ್ಟಿದೀವಿ ಅಂತ ಅನ್ಕೋಬೇಕು ನಾವು. ಇನ್ನು ಹರಿ

0: ಪ್ರಕಾಶ್ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ ಹೌದು, ನಾವು ಭೀಮಣ್ಣವ್ರ ಮಾತುಗಳಿಂದ ಎಷ್ಟೊಂದು ಕಲಿಬಹುದು. ತುಂಬ ಹಂಬಲ್ ಮನುಷ್ಯತ್ವ ಇರೋವಂಥವ್ರು, ತುಂಬ ಕಡಿಮೆ ಜನ ಈ ರೀತಿ ಇರೋದು ಅಂತ ಹೇಳ್ತಾರೆ ಅವರು. ಮೈರ್ಕೋಟೆ ಅವರು ಕೂಡ ಹೇಳ್ತಾ ಇದ್ರೆ ತುಂಬ ಖುಷಿಯಾಯಿತು, ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ದಾರಿ ಅಂತ ಹೇಳಿದ್ರೆ, ಜಗದೀಶ್ವರಾಚಾರ್ಯ ಅವರು ಕೂಡ ಹೇಳ್ತಾ ಇದ್ರೆ ಸುಂದರವಾದ ನುಡಿ ಮುತ್ತುಗಳು ಕೇಳಿಸ್ಕೊಂಡ್ವಿ, 50 ವರ್ಷದ ಹಿಂದಕ್ಕೆ ಹೋದ್ವಿ ಅವ್ರ ಮಾತು ಕೇಳಿದ್ರೆ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ, ಧನ್ಯವಾದ ಅಂತ ಹೇಳ್ತಾರೆ. ಮತ್ತೊಬ್ರು ಪ್ರದೀಪ್ ಅವರು ಕೂಡ ಚಿಕ್ಕಮಂಗ್ಳೂರಿನಿಂದ ಹೇಳ್ತಾ ಇದ್ರೆ, ಎಲ್ಲ ವಿದ್ಯಾವಂತರು ಇವ್ರ ಮಾತುಗಳನ್ನು ಅರ್ಥ ಮಾಡ್ಕೊಂಡ್ರೆ ಬದುಕೇ ಸ್ವರ್ಗ ಆಗುತ್ತೆ ಅಂತ. ಕುಲದಲ್ಲಿ ಕೀಳು ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ ಯಾವುದು ಅಂತ ಹೇಳ್ತಾ ಎಷ್ಟು ಚೆನ್ನಾಗಿ ಹೇಳಿದ್ರು ಭೀಮಣ್ಣ ಅವರು ಅಂತ ಹೇಳಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳಿದ್ರೆ, ಗೀತಾ ಜೋಶಿ ಅವರು ಹೇಳ್ತಾರೆ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಅಂತ ಹೇಳಿ. ಒಟ್ಟಾರೆ ನಮ್ಮ ಭೀಮಣ್ಣ ಅವರ ಮಾತುಗಳು ಎಲ್ಲರನ್ನು ಕೂಡ ಆಕರ್ಷಿಸಿದೆ. ನಮಸ್ತೆ.
1: ನಮಸ್ತೆ
0: ಹೇಳಿ, ಯಾರು ಮಾತಾಡೋದು?
1: ಮಹೇಶ್.
0: ಎಲ್ಲಿಂದ?
1: ಹಲೋ,
0: ಮಾತಾಡ್ಬೇಕು. ಎಲ್ಲಿಂದ
1: ಮಹೇಶ್ ಮಾತಾಡ್ತಿರೋದು?
0: ಎಲ್ಲಿಂದ?
1: ಬೆಂಗಳೂರು.
0: ಓಕೆ, ಬೆಂಗಳೂರಲ್ಲಿ ಎಲ್ಲಪ್ಪ?
1: ಭಟ್ರಲ್ಲಿ.
0: ಎಲ್ಲಿ?
1: ಕೆಆರ್ಪುರಂ.
0: ಏನ್ ಮಹೇಶ್, ಏನ್ ಸಮಾಚಾರ?
1: ಏನ್ ಸಮಾಚಾರ?
0: ಹಲೋ
1: ಹಲೋ,
0: ಹೇಳಿ ಮಹೇಶ್, ಯಾವ ಹಾಡು ಬೇಕು ನಿಮ್ಗೆ?
1: ಹಟವಾದಿ ಮೂವಿಯಿಂದ ಯಾರು ಯಾರು.
0: ಏನ್ ಕೆಲಸ ಮಾಡ್ತೀರಿ ನೀವು?
1: ನಂಗೆ ಸಿವಿಲ್ ಕೆಲಸ, ಸಿವಿಲ್ ಅಲ್ಲಿ ಸೂಪರ್ವೈಸರ್.
0: ಹೇಗಿದೆ ಕೆಲಸ?
1: ಪರವಾಗಿಲ್ಲ ಮೇಡಮ್, ಸ್ವಂತ ಸ್ಟ್ರೆಸ್ ಬಟ್ ಅಡ್ಜಸ್ಟ್ ಮಾಡ್ಕೊಬೇಕು.
0: ಏನ್ ಊಟ ಬೆಳಿಗ್ಗೆ? ನಾಷ್ಟ ಏನ್ ಮಾಡಿದ್ರಿ? ಮಧ್ಯಾಹ್ನಕ್ಕೆ ಏನ್ ಊಟ?
1: ಬೆಳಿಗ್ಗೆ ನಾಷ್ಟ ಏನಿಲ್ಲ ಮೇಡಮ್, ಬೆಳಿಗ್ಗೆ ಹೋಗ್ತೀನಲ್ಲ, ಮಧ್ಯಾಹ್ನ ಏನ್ ತರ ಸರ್ ನೋಡ್ಬೇಕು ಇವ್ರ ಕಂಪ್ನಿಯವರು.
0: ಯಾರಿಗೋಸ್ಕರ ಈ ಹಾಡು? ನಿಮ್ ಜೊತೆ ಯಾರೋ ಮಾತಾಡ್ತಾ ಇದಾರೆ.
1: ಒಬ್ಬನಿದಾನೆ ಇಲ್ಲ ಫ್ರೆಂಡ್, ಅವನ್ಗೆ.
0: ಅವ್ರಿಗಿಷ್ಟನಾ ಈ ಹಾಡು? ನಿಮ್ಗಿಷ್ಟನಾ?
1: ಅವನಿಗೆ.
0: ಅವನಿಗೋಸ್ಕರ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಾ. ನಿಮ್ ಫ್ರೆಂಡ್ ಯಾರು?
1: ಪವನ್.
0: ಪವನ್, ನೀವು? ನಿಮ್ಮ ಹೆಸರೇನ ಮರ್ತೋಯ್ತು ನನ್ಗೆ, ಅದಕ್ಕೆ ಕೇಳ್ದೆ. ಹಲೋ
1: ಹಲೋ,
0: ನಮಸ್ಕಾರ. ಕೇಳಿ, ನಿಮ್ ಇಷ್ಟದ ಹಾಡು ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ.

0: ಅವನು ನಮ್ಮವನು.
1: ಎಲ್ಲರೂ ನಮ್ಮವರೇ ನಮ್ಮವರೇ ನಮ್ಮವರೇ ಅಂತ ಅನ್ಕೋಬೇಕು. ಹಠವಾದಿ ಚಿತ್ರದ ಹಾಡನ್ನು ನಾವು ಕೇಳಿದ್ವಿ. ಶಂಕರ್ ಮಹಾದೇವನ್, ಸಿ ಅಶ್ವಥ್, ಬಿ ಜಯಶ್ರೀ ಇವರೆಲ್ಲರ ಧ್ವನಿಯಲ್ಲಿದ್ದ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದಾಗಿತ್ತು.
2: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಗಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

0: ಸಮಯ 12:41:35 ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802226157 0802226357 ಈ ಎರಡು ಸಂಖ್ಯೆಗಳನ್ನು ಬರೆದಿಟ್ಕೊಂಡು ನೀವು ಯಾವಾಗ ಬೇಕಾದರೂ ಅಂದರೆ ಸೋಮವಾರದಿಂದ ಶನಿವಾರದವರೆಗೆ 12:05:01 ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು
1: ಮೇಡಮ್? ಸತೀಶ್ ಅಂತ.
0: ಸತೀಶ್
1: ಮೇಡಮ್
0: ಹೇಳಿ.
1: ಬಾನುಲಿ ಬಂದು ಚಂದ ಮೇಡಮ್ಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮೇಡಮ್.
0: ಓ, ನಿಮಗೂ ಕೂಡ ಶಿರಸ್ ಅಷ್ಟಾಂಗ ನಮಸ್ಕಾರಗಳು. ಇಲ್ಲಿಂದಾನೆ ಯಾರು ಮಾತಾಡ್ತಾ ಇದ್ದೀರಿ
1: ಮೇಡಮ್? ಸತೀಶ್ ಏನಚ್ಚ, ನಗರ ಕೆರೆಯಿಂದ ಮಾತಾಡ್ತಾ ಇದ್ದೀರಿ ಮೇಡಮ್?
0: ನಗರ ಕೆರೆ. ಹೇಳಿ ಸತೀಶ್, ನೀವು ಮೆಸೇಜ್ ಮಾಡ್ತಾ ಇರ್ತೀರಲ್ವಾ?
1: ಖಂಡಿತ ಮೇಡಮ್, ನಾನು ಎವರಿಡೇ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಮೆಸೇಜ್ ಮಾಡ್ತಾ ಇರ್ತೀನಿ.
0: ಹೌದು ಹೌದು ಹೌದು. ಏನ್ ಕೆಲಸ ಮಾಡ್ತೀರಾ, ಹೇಗೆ ರೇಡಿಯೋ ಕೇಳ್ತೀರಾ? ಟೈಮ್ ಸಿಗುತ್ತಾ ಸಾಕಷ್ಟು?
1: ಟೈಮ್ ಸಿಗುತ್ತೆ ಮೇಡಮ್. ನಮ್ದು ನಾನು ಮಾಡೋದು ಸೂಪರ್ವೈಸರ್ ಕೆಲಸ ಗಾರ್ಮೆಂಟ್ಸ್ ಅಲ್ಲಿ. ನನಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟೈಮ್. ಸುದ್ದಿ ಮುಖ್ಯಾಂಶಗಳು ಬರ್ತಾವಲ್ಲ ಮೇಡಮ್, ಅವಾಗ ನನ್ನ ಪ್ರೊಡಕ್ಷನ್ ರಿಪೋರ್ಟ್ ಬರುತ್ತೆ. ಅವಾಗ ನಾನು ಪ್ರೊಡಕ್ಷನ್ ಅವರ್ಲಿ ಪ್ರೊಡಕ್ಷನ್ ಬರಬೇಕು ಅಂದ್ರೆ ನಾನು ಈ ಟೈಮ್ ಯಾವ ಸುದ್ದಿ ಮುಖ್ಯಾಂಶ ಬರುತ್ತೆ ಒನ್ ಅವರ್ಗೆ ಪ್ರೊಡಕ್ಷನ್ ರಿಪೋರ್ಟ್ ಬರುತ್ತೆ. ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತೀನಿ, ಅದ್ರ ಜೊತೆಗೆ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀನಿ. ಕಲಾಭಾರತಿ ಅಂತೂ ಸೂಪರ್ ನಡೆಸ್ಕೊಡ್ತಾರೆ, ಅದರಲ್ಲಂತೂ ನೀವು ನಿರೂಪಣೆ ಕೊಟ್ರಂತೂ ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಧನ್ಯವಾದ ಸತೀಶ್.
1: ಇದು ನೆಕ್ಸ್ಟ್ ಇದೆಯಲ್ಲ ಗೌರಿ ಹಬ್ಬಕ್ಕೆ, ಅದಕ್ಕೋಸ್ಕರ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಗೌರಿ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡಿ ಗಣಪತಿ ಎಲ್ಲ ಕೂರ್ಸಕ್ಕೆ ಫ್ರೀ. ನಾನು ಕೇಳ್ತಾ ಇರ್ತೀನಿ, ಮೆಸೇಜ್ ಮಾಡ್ತಿರ್ತೀನಿ, ಬಟ್ ಕರೆ ಮಾಡಕ್ ಹೋಗಲ್ಲ.
0: ನಿಮ್ಮ ಊರ್ ಯಾವ್ದು, ನಿಮ್ ಕೆಲಸ ಎಲ್ಲಿ
1: ಮೇಡಮ್? ನಮ್ಮೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು. ಮದ್ದೂರು ತಾಲೂಕು ನಗರ ಕೆರೆ ಗ್ರಾಮ ನಮ್ದು.
0: ಕೆಲಸ ಬೆಂಗಳೂರಾ?
1: ಬೆಂಗಳೂರು ಮೇಡಮ್.
0: ಹಾಗಾಗಿ ಇವಾಗ್ಲೇ ರಜಾ ಹಾಕೊಂಡು ಊರಿಗೆ ಹೋಗ್ಬಿಟ್ಟಿದ್ದೀರಾ ಹಬ್ಬದ ತಯಾರಿ ಮಾಡ್ಲಿಕ್ಕೆ?
1: ಮೇಡಮ್, ಅಲ್ಲಿ ಗಿಡ ಎಲ್ಲ ಬೆಳ್ಕೊಂಡಿರ್ತಲ್ಲ, ಗಿಡ ಅದು ಇದೆಲ್ಲ ಇರ್ತಲ್ಲ, ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಗಣಪತಿ ಕೂರಿಸ್ಬೇಕಾರೆ ಅದಕ್ಕೆ ರೆಡಿ ಮಾಡ್ಕೊಣ ಅಂತ ಇವತ್ತು ರಜಾ.
0: ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಆದ್ರೆ ಉತ್ತರ ಕೊಡಬಹುದು ಆಯ್ತಾ?
1: ಹೇಳಿ ಮೇಡಮ್.
0: ಈಗ ಗಾರ್ಮೆಂಟ್ಸ್ ಅಲ್ಲಿ ನೀವು ಕೆಲಸ ಮಾಡೋದು, ಗಾರ್ಮೆಂಟ್ಸ್ ಅಂತ ಹೇಳಿದಾಗ ಸಾಕಷ್ಟು ಜನ ಹೆಣ್ಮಕ್ಳು ಕೆಲಸಕ್ಕೆ ಬರ್ತಾರೆ.
1: ಖಂಡಿತ ಮೇಡಮ್.
0: ಅಲ್ವಾ, ಅಲ್ಲೇನು ಕೆಲಸ ಸುಲಭ ಇರೋದಿಲ್ಲ ಅಲ್ವಾ, ಅದರಲ್ಲೂ ಕಷ್ಟ ಇರುತ್ತೆ. ನೀವು ಗಮನಿಸಿದ ಹಾಗೆ ತುಂಬಾ ಅಂದ್ರೆ ಒಂದು ವಿಶೇಷವನ್ನ ಹೇಳಬೇಕು, ಹೆಣ್ಮಕ್ಕಳ ಒಂದು ವಿಶೇಷತೆ ಏನು, ಹೇಗೆಲ್ಲ ಕೆಲಸ ಮಾಡಿ? ಅದರಲ್ಲಿ ಕೆಲವರು ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಮತ್ತೆ ಮನೇಲಿ ತಂದೆ ತಾಯಿ ಅಪ್ಪ ಅಮ್ಮ ಗಂಡ ಅತ್ತೆ ಮಾವ ಹೀಗೆಲ್ಲರನ್ನ ಸಾಕ್ಲಿಕ್ಕೆ ಅಂತ ಅವ್ರು ಬರ್ತಾರಲ್ವಾ? ನೀವು ಗಮನಿಸಿದ ಹಾಗೆ ಹೆಣ್ಮಕ್ಳ ಒಂದು ವಿಶೇಷ ಗುಣವನ್ನ ಇವತ್ತು ಹೇಳ್ಬೋದಾ?
1: ಮೇಡಮ್ ನಿಜವಾಗ್ಲು ಹೇಳ್ತೀನಿ, ಹೆಣ್ಣು ಮಕ್ಕಳು ಅಂದ್ರೆ ನಿಜವಾಗ್ಲು ಅವ್ರು ಕೂತಂಗೆ ಕೂತಿರ್ತಾರೆ ಮೇಡಮ್. ಮಕ್ಕಳು ಕರ್ಕೊಂಬಂದಿರ್ತಾರೆ, ಇದ್ರ ಬೇಬಿ ಸಿಟ್ಟಿಂಗ್ ಅಲ್ಲಿ ಬಿಟ್ಟಿರ್ತಾರೆ, ಅಲ್ಲಿ ನೋಡ್ಕೊಳಕ್ ಜನ ಇದಾರೆ, ಅವರವರು ಹೋಗ್ತಾರೆ, ಮಗುಗೆ ಸಮಾಧಾನ ಮಾಡಿ ಏನೋ ಒಂದ್ ಮಾಡ್ಕೊಂಡ್ ಬರ್ತಾರೆ, ಕೆಲಸನೂ ಮಾಡ್ಬೇಕು ಅಂತವಕ್ಕೆಲ್ಲ ನಾವು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಮೇಡಮ್. ಅವ್ರ ಕಷ್ಟ ಎಷ್ಟಿದೆ ಅಂದ್ರೆ ಒಂದು ಒನ್ ಅವರ್ ಪರ್ಮಿಷನ್ ತಗೋಬೇಕು ಅಂತ ನಮ್ಮ ಹತ್ರ, ಅವ್ರು 1 ಅವರ್ ಬೇಗ ಹೋಗ್ಬೇಕು ಅಂದ್ರೆ 1/2 ಗಂಟೆ ನಮ್ಮ ಹತ್ರ ಟೈಮ್ ಹೋಗ್ಬಿಟ್ಟಿರುತ್ತೆ.
0: ಪರ್ಮಿಷನ್ ಕೇಳೋದ್ರಲ್ಲೇ ಟೈಮ್ ಆಗ್ಬಿಡುತ್ತೆ.
1: 1 ಅವರ್ ಪರ್ಮಿಷನ್ ಕೇಳ್ತಾರೆ ಮೇಡಮ್, ಈಗ 5 ವರೆಗೆ ಮನೆಗೆ ಹೋಗ್ಬೇಕು ಅವರು, 4 ವರೆಗೆ 1 ಅವರ್ ಪರ್ಮಿಷನ್ ಬೇಕಾಗುತ್ತೆ. ನಮ್ಮ ಹತ್ರ ಸೂಪರ್ವೈಸರ್ ಸಿಗ್ನೇಚರ್ ತಗೊಂಡು, ಟ್ರಾಕ್ಟರ್ ಮ್ಯಾನೇಜರ್ ಹತ್ರ ಸಿಗ್ನೇಚರ್ ತಗೊಂಡು, ಇತ್ತ HR ಹೋಗ್ಬಿಟ್ಟು ಅಲ್ಲಿ ಸಿಗ್ನೇಚರ್ ತಗೊಂಡು ಅಲ್ಲಿ ಹೋಗ್ಬೇಕಾರ 1/2 ಗಂಟೆ ವೇಸ್ಟ್ ಆಗ್ಬಿಟ್ಟಿರ್ತಾರೆ ಮೇಡಮ್. ತುಂಬಾ ಕಷ್ಟ ಇದೆ ಮೇಡಮ್, ಹೇಳೋದಲ್ಲ, ಅನುಭವಿಸ್ತಾರೆ, ನೋಡ್ತಾರೂ ಗೊತ್ತು. ಆದ್ರೂ ಪಾಪ ಹೆಣ್ಣು ಮಕ್ಳು ಎಷ್ಟು ಸ್ಟ್ರಾಂಗ್ ಬಂದ್ರೆ ಎಂತವೆಲ್ಲ ಬೆಳಿಗ್ಗೆ ಬರ್ತಾರೆ, ನಡ್ಕೊಂಡು ಬರ್ತಾರೆ, ಬಸ್ ಓಡೋಡ್ ಬರ್ತಾರೆ ಮೇಡಮ್.
0: ಹೌದು,
1: ಟೈಮ್ ಲೇಟ್ ಆಗ್ಬಿಡುತ್ತೆ ಅಂತ 1 ಅವರ್ ಏನೋ 1 ಸೆಕೆಂಡ್ ಒಂದು 1/2 ಗಂಟೆ ಲೇಟ್ ಆಯ್ತು, ಪಂಚಾಯತ್ ಹೋದ್ರೆ 1/2 ಅವರ್ ಕಟ್ ಮಾಡ್ಬಿಡ್ತಾರೆ ಮೇಡಮ್, ಪೇಮೆಂಟ್ ಕಟ್ ಮಾಡ್ಬಿಡ್ತಾರೆ. ಈ ತರ ಎಲ್ಲ ಇದೆ ಮೇಡಮ್, ಸುಮ್ನೆ ಈ ತರ ಹೆಣ್ಣು ಮಕ್ಳು ಎಷ್ಟು ಮನೆ ಕೆಲಸ ಮುಗಿಸ್ಕೊಂಡು, ಅತ್ತೆ ಮಾವ ನೋಡ್ಕೊಂಡು, ಮಕ್ಕಳು ರೆಡಿ ಮಾಡ್ಕೊಂಡು, ಅವ್ರು ರೆಡಿ ಮಾಡ್ಕೊಂಡು, ಅವ್ರು ಬಸ್ ತಗೊಂಡು ಬಂದು ಕೆಲಸ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ತುಂಬಾ ಕಷ್ಟ ಬೀಳ್ತಾರೆ ಮೇಡಮ್. ನೋಡಕ್ಕೆ ಬೇಜಾರಾಗುತ್ತೆ. ನಾವೇನು ನಮ್ಗೆ ಪ್ರೆಷರ್ ಇರುತ್ತೆ ಮಾಡ್ರಮ್ಮ ಅಂತ ಹೇಳ್ಬೋದು, ಅಷ್ಟು ಬಿಟ್ಟು ಬೇರೆ ಏನು ಮಾಡಕ್ ಆಗಲ್ಲ ಮೇಡಮ್. ನಾವೇ ಒಂದ್ ಮಾತು ನಮ್ ಮೇಲ್ನವ್ರ ಕೈತ ನಾವೇ ಒಂದ್ ಮಾತು ಬಯಸ್ಕೊಂಡ್ರು, ಬಿಡಿ ನಾಳೆ ಪ್ರೊಡಕ್ಷನ್ ರೀಚ್ ಮಾಡ್ತೀವಿ ಅಂದ್ಬಿಟ್ಟು ನಾವೇ ಸುಮ್ಮನೆ ಆಗ್ಬಿಡ್ತೀವಿ ಮೇಡಮ್.
0: ನಿಜ. ಆಮೇಲೆ ಅಲ್ಲಿ ಹೇಗೆ ಈಗ ಚಿಕ್ಕ ಮಕ್ಕಳು ಬಸರಿ ಬಾಣಂತೆ ಅದಕ್ಕೆಲ್ಲ ರಜಾ ಸಿಗುತ್ತಾ?
1: ಸಿಗುತ್ತೆ ಮೇಡಮ್, ಲೀವ್ ಹಾಕೊಂಡು ಸಿಗುತ್ತೆ ಮೇಡಮ್. ಪ್ರತಿಯೊಂದು ಸೌಲಭ್ಯ ಇದೆ ಮೇಡಮ್, ಏನ್ ತೊಂದರೆ ಇಲ್ಲ ಮೇಡಮ್.
0: ನಿಜ ಅಂದ್ರೆ ಎಷ್ಟೊಂದು ಜನ ಈಗ ನಾವೆಲ್ಲಾದ್ರೂ ಗಾರ್ಮೆಂಟ್ಸ್ ಗಳ ಮುಂದೆ ಓಡಾಡಬೇಕಾದ್ರೆ

0: ಸ್ಪಂದಿಸ್ತೀವಿ ಅಂತ ಕೂಡ ಹೇಳಿದ್ರಿ. ನಿಮ್ಮ ಈ ಸ್ಪಂದನೆ ಹೀಗೆ ಇರಲಿ. ಯಾವ ಹಾಡ ಕಣ ನಿಮಗೋಸ್ಕರ?
1: ಮೇಡಮ್, ಇದು ಮೋಜುಗರ ಸೊಗಸರಿಂದ, ಕನ್ನಡವೇ ನಮ್ಮಮ್ಮ.
0: ಅಪ್ಪಟ ಕನ್ನಡ ಪ್ರೇಮಿ, ಮಂಡ್ಯದ ಗಂಡು, ಮದ್ದೂರಿನ ಹುಡುಗ.
1: ಮೇಡಮ್, ನಾವು ಯಾವತ್ತು ಬಿಟ್ಕೊಡಲ್ಲ ಮೇಡಮ್.
0: ಕೇಳಿಸ್ಕೊಳ್ಳಿ.
1: ಅಲ್ಲ ಮೇಡಮ್, ನೀವು ಮಾತಾಡ್ತಿದ್ರಲ್ಲ, ನೀವು ಈ ಇದು ನಿರೂಪಣೆ ಅಂತ ಮಾತ್ರ ಅಚ್ಚುಮಚ್ಚು ಮೇಡಮ್ ನನಗೆ.
0: ಆಗ್ಲಿ ಸತೀಶ್, ಆಗ್ಲಿ ಆಗ್ಲಿ, ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್.
0: ನಮಸ್ತೆ.

0: ಮೋಜುಗಾರ ಸೊಗಸುಗಾರ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಲ್ಲ, ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿತ್ತು ಈ ಹಾಡು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಹಂಸಲೇಖ. ನಮಸ್ತೆ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ ಯಾರು?
1: ಗುರುಮಳೆ ತಾಲೂಕು ಕಂಪಸಾಗರದಿಂದ ಸೋಮಶೇಖರ್ ತಕ್ಕಿ ಮೇಡಮ್.
0: ಹೇಳಿ ಸರ್, ಯಾವ ಹಾಡು ಬೇಕು ಸೋಮಶೇಖರ್ ಅವ್ರಿಗೆ?
1: ನನಗೆ ಕರ್ಣ ಫಿಲಂ ನಿಂದ ಆ ಕರ್ಣನಂತೆ ನೀ ದಾನಿ ಆದಿ.
0: ಕರ್ಣ ಸಿನಿಮಾದಲ್ಲಿ ದಾನದ ಹಾಡು. ಯಾಕೆ ಇಷ್ಟ ಆಗ್ತಾರೆ ಕರ್ಣ ನಿಮ್ಗೆ?
1: ಇಲ್ಲ ಮೇಡಮ್, ಫಿಲ್ಮ್ ಚೆನ್ನಾಗಿದೆ.
0: ಕರ್ಣ ದಾನಕ್ಕೆ ಹೆಸರಾದವನು.
1: ಹೌದು ಮೇಡಮ್.
0: ಏನ್ ಕೇಳಿದ್ರು ಕೊಟ್ಬಿಡ್ತಾನೆ. ಇವತ್ತಿನ ಕಾಲದಲ್ಲಿ ಯಾರು ಏನು ಕೊಡಲ್ಲ ಅಲ್ವಾ?
1: ಅದರ ಮೇಡಮ್, ಎಲ್ಲರ ಆತರ ಹೇಳಕ್ ಆಗಲ್ಲ.
0: ಒಂದಷ್ಟು ಜನ ಇದಾರೆ ಕರ್ಣನ ಹಾಗೆ ಇರುವಂತವ್ರು ಕೂಡ ಇವತ್ತಿನ ದಿನದಲ್ಲಿ ಇದಾರೆ. ಹಾ, ಆಗ್ಲಿ, ನಿಮ್ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ, ಕೇಳಿಸ್ಕೊಳ್ಳಿ.
1: ಓಕೆ ಮೇಡಮ್.
0: ನಮಸ್ತೆ.

0: ಕೆ ಜೆ ಸುದಾಸ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಎಂ ರಂಗರಾವ್ ಅವರ ಸಂಗೀತವಿತ್ತು. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಕಡೂರು ತಾಲೂಕು ಬೀರ್ನಳ್ಳಿಯಿಂದ ವೆಂಕಟೇಶ್ ನಾಯ್ಕ್ ಅಂತ ಹೇಳಿ. ಮೇಡಮ್
0: ಹೇಳಿ, ವೆಂಕಟೇಶ್ ನಾಯ್ಕ್ ಏನ್ ಸಮಾಚಾರ, ಹೇಗಿದ್ದೀರಾ?
1: ಆರಾಮಿದ್ದೆ ಮೇಡಮ್. ನಾವು KSRTC ಬಸ್ ಕಂಡಕ್ಟರ್ ಮೇಡಮ್. ಇವತ್ತು ವಾರದ ರಜೆ ಇತ್ತು, ಮನೆಯಲ್ಲೇ ಇದ್ದೆ.
0: ತುಂಬಾ
1: ದಿನ ಆಯ್ತು.
0: KSRTC ಯಾವ ಲೈನ್ ಅಲ್ಲಿ ಓಡಾಡ್ತೀರಿ ಜಾಸ್ತಿ ನೀವು?
1: ಕಡೂರಿಂದ ಮೈಸೂರು ಮೇಡಮ್, ವಯಾ ಬೇಲೂರು, ಚಿಕ್ಕಮಂಗ್ಳೂರು, ಬೇಲೂರು, ಹಾಸನ, ಮೈಸೂರು.
0: ಹೇಗಿದೆ ನಿಮ್ಮ ಕೆಲಸದ ಅನುಭವ?
1: ಪರವಾಗಿಲ್ಲ ಮೇಡಮ್.
0: ಹಬ್ಬದ ಟೈಮ್ ಅಲ್ಲಿ ತುಂಬಾ ರಶ್ ಇರುತ್ತಲ್ವಾ? ಅವಾಗೆಲ್ಲ
1: ತುಂಬಾ ರಶ್ ಇರ್ತದೆ. ತುಂಬಾ ಅಂದ್ರೆ ಹಿಂದಿನಡೆ ಬಸ್ ಬರ್ತದೆ ಅಂತ ಹೇಳಿದ್ರೆ ಕೇಳೋದಿಲ್ಲ, ಬಸ್ ಬರುತ್ತೋ ಇಲ್ಲ ಗಾಬರಿಯಲ್ಲಿ ಜನ ಹತ್ತುತ್ತಾರೆ. ಬಿಟ್ಟೋಗಕ್ಕೂ ಬರಲ್ಲ, ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗೋರು ಇರ್ತಾರೆ, ಬಿಟ್ಟೋಗಕ್ಕೂ ಮನ್ಸು ಬರಲ್ಲ.
0: ನಿಜ,
1: ಆದಷ್ಟು ನಾವ್ ಇಷ್ಟ ಆಗುತ್ತೆ ಪ್ರಯತ್ನ ಮಾಡಿ ಕರ್ಕೊಂಡು ಹೋಗ್ತಿರ್ತೀವಿ, ಏನ್ ಮಾಡಂಗಿಲ್ಲ. ಇನ್ನು ಇಷ್ಟು 24 ವರ್ಷದಿಂದ ಅದೇ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೀವಿ. ಇನ್ನೊಂದು 4-5 ಇದೆ ಮೇಡಮ್.
0: ಈಗ ಬಸ್ಗಳಲ್ಲೆಲ್ಲ ಕೆಲವರೆಲ್ಲ ಮೊಬೈಲ್ ಅಲ್ಲೆಲ್ಲ ಜೋರಾಗಿ ಹಾಕೊಂಡಿರ್ತಾರೆ, ಆಮೇಲೆ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾರೆ.
1: ಹೌದು ಮೇಡಮ್, ನಾವು ಆದಷ್ಟು ಅವರಿಗೆ ಹೇಳ್ತೀವಿ, ಅಲ್ಲಿ ಜೋರಾಗಿ ಮಾತು ಬೇರೆಯವರಿಗೆ ತೊಂದರೆ ಆಗುತ್ತೆ. ಕೆಲವರು ವಿದ್ಯಾರ್ಥಿಗಳು ಇರ್ತಾರೆ, ಕೆಲವರು ಹಿರಿಯರು ಇರ್ತಾರೆ, ಸ್ವಲ್ಪ ಪೇಷಂಟ್ ಗಳು ಇರ್ತಾರೆ, ಎಲ್ಲರೂ ಡಿಸ್ಟರ್ಬ್ ಆಗಬಾರ್ದು. ಸ್ವಲ್ಪ ಜಾಸ್ತಿ ಸ್ವಲ್ಪ ಕಾಲೇಜ್ ಮಕ್ಕಳೇ ಜಾಸ್ತಿ ಓವರ್ ಆಗಿ ಹಾಕೋದು, ಬೇರೆ ಯಾರು ಅಷ್ಟು ಹಾಕಲ್ಲ. ಅವ್ರ ಜೊತೆ ನಾವು ಜಗಳ ಮಾಡಲ್ಲ, ಸ್ವಲ್ಪ ನಯವಾಗಿ ಹೇಳ್ತೀವಿ.
0: ಹೌದು,
1: ಇವ ಮಿತಿ ಮೀರಿ ಹೋದ್ರೆ ನಾವ್ ಏನು ಮಾಡಕ್ಕಾಗಲ್ಲ, ನಮ್ ಕೈಲಿ ಅಷ್ಟೊಂದು ಇದಿಲ್ಲ.
0: ಹೌದು,
1: ಪ್ರಯತ್ನ ಮಾಡಿ, ಸ್ವಲ್ಪ ಪ್ರಯತ್ನ
0: ಹೇಳಬಹುದು ಅಷ್ಟೇ, ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಬಹುದು.
1: ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ, ನಾವು ಕಾನೂನು ಕೈಗೆ ತಗೊಳಕಾಗಲ್ಲ.
0: ಕೆಲವರು ಕೇಳ್ತಾರೆ, ಕೆಲವರು ಕೇಳಲ್ಲ.
1: ಕೇಳಲ್ಲ
0: ನೀವು ಇಲ್ಲಿ ಹೇಳಿ ರೇಡಿಯೋದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ, ದಯವಿಟ್ಟು ಯಾವ ಬಸ್ ಆದ್ರೂ ಕೂಡ ಅದಷ್ಟೇ, ಬಸ್ ಇರಬಹುದು, ರೈಲ್ ಇರಬಹುದು, ಎಲ್ಲೇ ಆದ್ರೂ ಕೂಡ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗ್ತಾ ಇದೆ ಅಂದಾಗ ನಾವು ಅಲ್ಲಿ ಪರಿಸ್ಥಿತಿ ಹಾಳು ಮಾಡುವಂತ ಪ್ರಯತ್ನ ಮಾಡಬಾರದು.
1: ಹೌದು ಮೇಡಮ್, ಖಂಡಿತ. ಎಲ್ಲರಿಗೂ ನಾನು ಅದನ್ನೇ ಹೇಳೋದು, ದಯವಿಟ್ಟು ಬಸ್ ಅಲ್ಲಿ ಹೋಗುವಾಗ ನಿಮ್ಮ ಮೊಬೈಲ್ ಅನ್ನ ಆದಷ್ಟು ಕಿವಿಯಲ್ಲಿ ಹಾಕೊಂಡು ಕೇಳಿದ್ರೆ ಒಳ್ಳೇದು.
0: ವೆಂಕಟೇಶ್ ನಾಯ್ಕ್ ಅವರೇ, ಸಮಯ ಅಂತೂ ಇಲ್ಲ. ಯಾವ ಹಾಡಂದ್ರೆ ನೀವು ಇದು ಹೇಳಿದ್ರಿ, ರಾಗತಾಳ. ನಮ್ಮ ಮಾತಲ್ಲೇ ಮುಗೀತು. ಹೌದು, ಖಂಡಿತ ಒಂಚೂರು ಕೇಳಿಸ್ಕೊಡೋಣ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಾಗುತ್ತಿದ್ದು ಎಸ್ಐಆರ್ ನೋಟಿಸ್ ಅನ್ನು ಈಗಾಗಲೇ ನೀಡಲಾಗಿದೆ. ನೋಟಿಸ್ಗಳ ವಿಚಾರಣೆ ಅಧಿಕೃತವಾಗಿ ಆರಂಭವಾಗಿದೆ. ಕೆಪಿಎಸ್ಸಿ ಹಗರಣದಲ್ಲಿ ಬಸವರಾಜ ಕನ್ನಾಳೆ ಹಾಗೂ ಶಿವಶಂಕರಪ್ಪ ಸಾಹುಕರ್ ಅವರ ಬಗೆಗಿನ ಬಿಜೆಪಿ ಮೌನದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ರಾಜ್ಯದ 175 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ರಾಯಚೂರು ಜಿಲ್ಲೆ ಲಿಂಗಸುಗೂರಿನಿಂದ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಬಳ್ಳಾರಿ ಜಿಲ್ಲೆ ಪ್ರವೇಶಿಸಿದೆ. ಇಂದು ಪಾದಯಾತ್ರೆ ಕಂಪ್ಲಿಯಿಂದ ಆರಂಭಗೊಂಡಿದ್ದು ದೇವಲಾಪುರದವರೆಗೆ ಸಾಗಲಿದೆ. ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನು ಭಾರತದಲ್ಲಿನ ಅಮೆರಿಕದ ರಾಯಭಾರಿ ಸೆರ್ಜಿಯೋ ಗೋರ್ ಭೇಟಿಯಾಗಿದ್ದಾರೆ. ಶುಕ್ಲಾ ಅವರ ಈ ಪ್ರಯಾಣವು ಅಮೆರಿಕ ಮತ್ತು ಭಾರತದ ನಡುವಿನ ಬಾಹ್ಯಾಕಾಶ ಸಹಕಾರವನ್ನು ಅತ್ಯುತ್ತಮವಾಗಿ ಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಆಗಸ್ಟ್ 26ರಂದು ನೇಪಾಳದ ರಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿಯಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಹಾಗೂ ಗೌರವಾರ್ಥವಾಗಿ ನೇಪಾಳದಲ್ಲಿ ಇಂದು ರಾಷ್ಟ್ರೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ 2026 ಕಾರ್ಯಕ್ರಮಕ್ಕೆ ಇದೇ 9ರಂದು ವಾರಾಣಸಿಯಲ್ಲಿ ಚಾಲನೆ ದೊರೆಯಲಿದೆ. ಮುಂಬರುವ ದಿನಗಳಲ್ಲಿ ಇರಾನ್ ಹಾರ್ಮು ಜಲಸಂಧಿ ಹೊರಗೆ ನಿರ್ಬಂಧಿತ ವಲಯವನ್ನು ಘೋಷಿಸಲಿದೆ ಎಂದು ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸಿನ್ ರಜಾಯಿ ತಿಳಿಸಿದ್ದಾರೆ. ಯುಎಸ್ ಓಪನ್ ಟೆನಿಸ್ನಲ್ಲಿ ಹಾಲಿ ಚಾಂಪಿಯನ್ಗಳಾದ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5:00.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಯುಷ್ವಾಣಿ ಆಯುಷ್ವಾಣಿ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:35 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 FM ಬೆಂಗಳೂರು ಆಕಾಶವಾಣಿಯಲ್ಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ
6: 102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ. 1:04:30 ಸಮಯ ಆಗಿದೆ. ರಾಘವೇಂದ್ರ ಅವರು ಕುಂದಾಪುರದಿಂದ ಹೇಳ್ತಾ ಇದ್ರೆ, ಕರಗೊಂದು ಹಾಡು ಕಾರ್ಯಕ್ರಮದಲ್ಲಿ ಅಪರೂಪದ ಧ್ವನಿ, ಅವರ ಅನುಭವದ ಮಾತುಗಳು, ಹಾಡುಗಳು ಸೊಗಸಾಗಿತ್ತು ಅಂತ ಮಹಾಲಿಂಗಪ್ಪ ಜಾಲ್ವಾದಿ ಇವರು ಹೇಳ್ತಾ ಇದ್ರೆ, ಗಾರ್ಮೆಂಟ್ಸ್ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಹೆಣ್ಣು ಮಕ್ಕಳ ಕುರಿತಾದ ಹೆಣ್ಣು ಮಕ್ಕಳ ಮನಸ್ಸಿನ ಅಳಲನ್ನು ತೋಡ್ಕೊಂಡ್ರು ಸತೀಶ್ ಅವರು. ನಮ್ಮ ಕಡೆಯಿಂದ ಅವ್ರಿಗೊಂದು ನಮಸ್ಕಾರ ತಿಳಿಸ್ಬಿಡ್ರಿ ಅಂತ ಹೇಳಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ. ಇನ್ನು ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ ಸುಂದರವಾದ ಹಾಡುಗಳನ್ನು ಹೊತ್ತು ತಂದ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ನಾಗರಾಜ ಶರ್ಮಾ ಅವರು ಹೇಳ್ತಾ ಇದ್ರೆ, ವಿಜಯ ಭಾಸ್ಕರ್ ಅವರ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಅವರ ಸಂಗೀತ ನಿರ್ದೇಶನದಲ್ಲಿ SPB ಮತ್ತು ವಾಣಿ ಜಯರಾಮ್ ಅವರ ಹಾಡುಗಳು ಬಹಳನೇ ಇಷ್ಟ ಅಂತ ಹೇಳ್ತಾ, ಲಕ್ಷ ಸಂಪಾದನೆ ಮಾಡುವಂತಹ ಟೆಕ್ಕಿ ಆಗಬಹುದು ಅಥವಾ 10,000 ರೂಪಾಯಿ ಒಳಗಡೆ ಸಂಬಳ ಪಡೆಯುವಂತಹ ಕೆಲಸಗಾರರು ಯಾರೇ ಆಗಿದ್ದರೂ ಕೂಡ, ಅದರಲ್ಲೂ ವಿಶೇಷವಾಗಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವವರು ಬದುಕನ್ನು ಬಹಳ ಸೊಗಸಾಗಿ ನಿಭಾಯಿಸ್ತಾರೆ, ಸಣ್ಣ ಪ್ರಮಾಣದಲ್ಲಿ ಉಳಿತಾಯ ಮಾಡಿ ಹಬ್ಬ ಹರಿದಿನಗಳನ್ನು ಮಾಡ್ತಾರೆ. ಹಬ್ಬದ ಹಿಂದಿನ ದಿನ ಅವರ ಪರ್ಚೇಸ್ ಇದೆಯಲ್ಲ, ಅದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಸುತ್ತಮುತ್ತ ನಾವು ಓಡಾಡಿದ್ರೆ ನೋಡಬಹುದು. ಎಲ್ಲರೂ ಕೂಡ ಶ್ರಮಜೀವಿಗಳು, ಅವರೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾರೆ. ಮತ್ತು ಯಾರಿದು ಪ್ರಶಾಂತ್ ನಾಗರಬಾವಿಯಿಂದ ಹೇಳ್ತಾ ಇದ್ರೆ, ಸದ್ಯಕ್ಕೆ ನಮಗೆ ವಿವಿಧ ಭಾರತಿನೇ ಕಾರಣ, ಯಾಕಂದರೆ ನಾವು ಕೇಳಿದಂಥ ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡುತ್ತೆ ಅಂತ ಹೇಳಿದ್ರೆ, ಸಂತೋಷ್ ಚರಣ್ ಚಂದ್ರಕಲಾ ಸುಂಕದಕಟ್ಟೆ ಪೈಪ್ಲೈನ್ ರೋಡು, ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಕೂಡ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ, ನೀವು ಮಾತಾಡಿಸಿದ್ದು ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ. ಮೋನಿಕಾ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ವಿಜಯ ಭಾಸ್ಕರ್ ಅವರ ಕಲಾಭಾರತಿ ಸೊಗಸಾಗಿತ್ತು, ಹಾಗೆಯೇ ಹೆಣ್ಮಕ್ಳು ಎಷ್ಟು ಸಶಕ್ತರು ಅನ್ನೋದನ್ನು ಗಾರ್ಮೆಂಟ್ಸ್ ಹೆಣ್ಮಕ್ಳನ್ನು ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದು, ಮಾಲಾ ಮಾಚೋಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತು ನಾಗರತ್ನ ಅವರು ರಾಜಾಜಿನಗರದಿಂದ, ನಮ್ಮ ಮನೆ ಹತ್ರನೂ ಕೂಡ ಒಂದು ಗಾರ್ಮೆಂಟ್ಸ್ ಇದೆ, ಹೆಣ್ಮಕ್ಳು ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ, ಓಡಿ ಓಡಿ ಹೋಗ್ತಾ ಇರ್ತಾರೆ ಎಷ್ಟೊಂದು ಸಲ, ಒಂದು ರೀತಿ ಬೇಸರ ಆಗುತ್ತೆ, ಹಾಗೆ ಒಂದು ರೀತಿ ಖುಷಿ ಕೂಡ ಆಗುತ್ತೆ. ಹೆಣ್ಮಕ್ಳು ಗಾರ್ಮೆಂಟ್ಸಲ್ಲಿ ದುಡಿದು ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಬದುಕು ಎಲ್ಲವನ್ನು ಕೂಡ ಅದರಲ್ಲೇ ಕಟ್ಕೊಳ್ತಾ ಇದ್ದಾರೆ ಅಂತ. ಇನ್ನು ಅನಿಲ್ ಮಂಗಳೂರಿನಿಂದ ಮೆಸೇಜ್ ಮಾಡಿದರೆ, ನನಗೆ ಪತಂಗವಾಗಿ ಮೆರವಣಿಗೆ ಸಿನಿಮಾದ ಹಾಡು ತುಂಬಾ ಇಷ್ಟ ಆಯಿತು, ಆದರೆ ಕೇಳಲಿಕ್ಕೆ ಆಗಲಿಲ್ಲ ಅಂತ. ಮತ್ತು ನಮಗೆ ಮೆಸೇಜ್ ಮಾಡಿದರೆ ಸ್ವರೂಪ್ ಲೋಕೇಶ್ ಕುಣಗಲ್ನಿಂದ ಹೇಳ್ತಾ ಇದ್ದರೆ, ವಿಜಯ ಭಾಸ್ಕರ್ ಅವರ ಹಾಡುಗಳನ್ನು ಕೇಳಿದ್ರೆ

0: ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸಂಗೀತವನ್ನೇ ಉಸಿರಾಗಿಸ್ಕೊಂಡಿದ್ರು. ಸಾಕಷ್ಟು ಹಾಡುಗಳಿಗೆ ಸಂಗೀತ ನೀಡಿದವರು ಅವರು ಅಂತ ಹೇಳ್ತಾರೆ. ಮತ್ತು ಭೀಮಪ್ಪ ಅವ್ರ ಮಾತು ಕೇಳಿ ತುಂಬಾ ಖುಷಿಯಾಯಿತು. ಅವರ ನಿಷ್ಕಲ್ಮಶ ಮಾತು ಸತ್ಯಕ್ಕೆ ಹತ್ರ, ನೋಡೋರ ಕಣ್ಣಲ್ಲಿ ಕೇಳಿದ ಕೇಳುಗರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾರೆ. ಕಲಾಭಾರತಿ ಹಾಗೆ ಕರೆಗೊಂದು ಹಾಡು ತುಂಬ ಅದ್ಭುತವಾಗಿತ್ತು ಅಂತ ಹೇಳಿ ರೇಖಾ ಶ್ರೇಯಾ ಸಿದ್ದಾಪುರ ಇಲ್ಲಿಂದ ಮೆಸೇಜ್ ಮಾಡಿದರೆ. ಶ್ವೇತಾ ಹೆಸರಾವ್ ಸುಳ್ಯದಿಂದ ಹೇಳ್ತಾ ಇದ್ರೆ, ಕರೆ ಮಾಡಿದಂತಹ ಭೀಮಣ್ಣ ಅವ್ರ ಮಾತುಗಳು ನನಗೆ ಬಹಳ ಇಷ್ಟ ಆಯಿತು, ಧನ್ಯವಾದಗಳು ಅಂತ. ಸುಮಾ ಸುಂಕದ ಕಟ್ಟೆಯಿಂದ ಭೀಮಣ್ಣ ಅವ್ರ ಮಾತು ಬಹಳ ಚೆನ್ನಾಗಿತ್ತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತು ಧಾರವಾಡದಿಂದ ಮಂಜುಶ್ರೀ, ಸುಜಾತ, ಗಣೇಶ, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಇವರೆಲ್ಲರ ಸಂದೇಶಗಳು ಕೂಡ ಬಂದಿದೆ. ಕಾರ್ಯಕ್ರಮ ಇಷ್ಟ ಆಯಿತು ನಮಗೆ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇರಿ. 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನೇನು ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ನಾವು ಕೇಳೋಣ.
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ, ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟ್ರಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟೀಯ ಶೋಕಾಚರಣೆ. ವಾರಣಾಸಿಯಲ್ಲಿ ನಾಡಿದ್ದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನ್ನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದರ ಭಾಗವಾಗಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ನ 326 ಕಿಲೋಮೀಟರ್ ವ್ಯಾಪ್ತಿಯ 3 ಪ್ರಮುಖ ಮಾರ್ಗಗಳನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಇದರ ಜೊತೆಗೆ ಹಲವು ಸರಕು ರೈಲು ಸೇವೆಗಳಿಗೆ ಹಾಗೂ ವಡೋದರಾ ತಾಂಡಾ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಗೋವಾದ ಪಣಜಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ ನಡೆಯುತ್ತಿದೆ. ಗೋವಾ, ಗುಜರಾತ್ ಹಾಗೂ ಮಹಾರಾಷ್ಟ ರಾಜ್ಯಗಳ

0: ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಸೇರಿದಂತೆ ದಾದ್ರಾ ನಗರ್ ಹವೇಲಿ ಹಾಗೂ ದಮನ್ ದಿಯು ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಕೇಂದ್ರ ಸರ್ಕಾರ ಹಾಗೂ ಸದಸ್ಯ ರಾಜ್ಯಗಳ ವಿವಿಧ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲು ಹಾಗೂ ಪರಸ್ಪರ ಸಹಕಾರ ಬಲಪಡಿಸಲು ಈ ವಲಯ ಮಂಡಳಿಯು ಉತ್ತಮ ವೇದಿಕೆ ಕಲ್ಪಿಸುತ್ತದೆ. ಆಡಳಿತಾತ್ಮಕ ಮಟ್ಟದಲ್ಲಿ ಬಗೆಹರಿಯದ ಪ್ರಮುಖ ವಿಷಯಗಳನ್ನು ಈ ಸಭೆಯಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುತ್ತದೆ. ಸಭೆಯ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಕಲರ್ ಗೌರವವನ್ನು ಪ್ರದಾನ ಮಾಡಲಿದ್ದಾರೆ. ಆಗಸ್ಟ್ 26ರಂದು ನೇಪಾಳದ ರಸುವಾ ಜಿಲ್ಲೆಯ ಭೋಟೆಕೋಸಿ ನದಿ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಹಾಗೂ ಗೌರವಾರ್ಥವಾಗಿ ನೇಪಾಳದಲ್ಲಿ ಇಂದು ರಾಷ್ಟೀಯ ಶೋಕಾಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 3ರಂದು ನಡೆದ ಸಚಿವ ಸಂಪುಟ ಸಭೆಯ ನಿರ್ಧಾರದಂತೆ ಈ ಶೋಕಾಚರಣೆ ಕೈಗೊಳ್ಳಲಾಗಿದ್ದು, ನೇಪಾಳದಾದ್ಯಂತ ಸರ್ಕಾರಿ ಕಚೇರಿಗಳು ಹಾಗೂ ವಿದೇಶಗಳಲ್ಲಿರುವ ನೇಪಾಳಿ ರಾಯಭಾರ ಕಚೇರಿಗಳಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟಕ್ಕೆ ಹಾರಿಸಲಾಯಿತು. ಪ್ರವಾಹ ದುರಂತದಲ್ಲಿ ಇದುವರೆಗೆ 1,353 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು, ವಿದೇಶಿಗರು ಸೇರಿದಂತೆ 3,992 ಹೆಚ್ಚು ಜನ ಕಾಣೆಯಾಗಿದ್ದಾರೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಈ ಭೀಕರ ದುರಂತದ ಹಿನ್ನೆಲೆಯಲ್ಲಿ ದೇಶವನ್ನು ಉದ್ದೇಶಿಸಿ ಸಂದೇಶ ನೀಡಿರುವ ನೇಪಾಳ ಪ್ರಧಾನಮಂತ್ರಿ ಬಾಲೇಂದ್ರ ಶಾ, ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಹಿರಿಯ ನಾಗರಿಕರು ಹಾಗೂ ಸಂತ್ರಸ್ತರಿಗೆ ಸರ್ಕಾರ ಸಂಪೂರ್ಣ ಬೆಂಬಲವಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ. ರಕ್ಷಣಾ ಪಡೆಗಳು ಹಾಗೂ ಭದ್ರತಾ ಸಂಸ್ಥೆಗಳು ಕಾಣೆಯಾದವರ ಶೋಧಕ್ಕಾಗಿ ಕಾರ್ಯಾಚರಣೆ ತೀವ್ರಗೊಳಿಸಿವೆ ಎಂದು ತಿಳಿಸಿದ್ದಾರೆ. ಭೋಟೆಕೋಸಿ ಹಾಗೂ ತ್ರಿಶೂಲಿ ನದಿ ಪಾತ್ರದಲ್ಲಿರುವ ಜಲವಿದ್ಯುತ್ ಯೋಜನೆಗಳ ಬಳಿ ಕಾಣೆಯಾಗಿರುವ ನೂರಾರು ಸಿಬ್ಬಂದಿಯ ಶೋಧ ಹಾಗೂ ರಕ್ಷಣಾ ಕಾರ್ಯ ನಿರಂತರವಾಗಿ ಮುಂದುವರೆದಿದೆ. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಬಹುಮಹಡಿ ಕಟ್ಟಡ ಕುಸಿದ ಸ್ಥಳಕ್ಕೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇಂದು ಮತ್ತೆ ಭೇಟಿ ನೀಡಿ ಪರಿಹಾರ ಕಾರ್ಯಗಳು ಹಾಗೂ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನಾ ಸ್ಥಳದಿಂದ 80% ಅವಶೇಷಗಳನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು. ದುರಂತದಲ್ಲಿ ಸಿಲುಕಿದ್ದ 12 ಜನರಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದ 6 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಸಂತ್ರಸ್ತ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಎಂದು ಅವರು ತಿಳಿಸಿದರು. ಕಟ್ಟಡ ಮಾಲೀಕರ ಬೇಜವಾಬ್ದಾರಿತನವೇ ಈ ದುರಂತಕ್ಕೆ ಕಾರಣವಾಗಿದ್ದು, ಅವರ ವಿರುದ್ದ ಈಗಾಗಲೇ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ವ್ಯಾಪ್ತಿಯಲ್ಲಿರುವ ಇತರ ಅಪಾಯಕಾರಿ ಹಾಗೂ ಅಕ್ರಮ 5 ಮಹಡಿಗಳ ಕಟ್ಟಡಗಳನ್ನು ಗುರುತಿಸಿ ನೆಲಸಮಗೊಳಿಸಲು ನಿರ್ದೇಶನ ನೀಡಲಾಗಿದೆ. ಘಟನೆಗೆ ಕಾರಣವಾದ ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಲಾಗುವುದು ಎಂದು ತಿಳಿಸಿದ ಅವರು, ದೆಹಲಿ ನಿವಾಸಿಗಳ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿಯಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026 ಕಾರ್ಯಕ್ರಮಕ್ಕೆ ಇದೇ 9ರಂದು ವಾರಾಣಸಿಯಲ್ಲಿ ಚಾಲನೆ ದೊರೆಯಲಿದೆ. ಮಿಷನ್ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಅಡಿಯಲ್ಲಿ ಪರಿಷ್ಕೃತ ಮಾರ್ಗಸೂಚಿಗಳೊಂದಿಗೆ ಈ ಬಾರಿಯ ಅಭಿಯಾನ ಆರಂಭವಾಗಲಿದ್ದು, ಬಿಸಿಯೂಟ, ಎಸ್ಎಂಪಿ ಮೆನು ಬೋರ್ಡ್ಗಳು ಮತ್ತು ಅಂಗನವಾಡಿ ನಿರ್ವಹಣಾ ಸಮಿತಿಗಳ ಸ್ಥಾಪನೆಯನ್ನು ಕಡ್ಡಾಯಗೊಳಿಸಲಾಗಿದೆ. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸುವ ನಿಟ್ಟಿನಲ್ಲಿ ಸುಪೋಷಿತ ಭಾರತ ಹೊಂದುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ಆರಂಭವಾದ ಈ ಆಂದೋಲನವನ್ನು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಉದ್ಘಾಟಿಸಲಿದ್ದಾರೆ. ಈ ಬಾರಿಯ ಅಭಿಯಾನ ಪ್ರಮುಖವಾಗಿ ಆಹಾರ ವೈವಿಧ್ಯತೆ, ತಾಜಾ ಬಿಸಿಯೂಟ, ಸಮುದಾಯ ಸಹಭಾಗಿತ್ವ ಮತ್ತು ಬಾಲ್ಯದ ಸಮಗ್ರ ವಿಕಾಸಕ್ಕಾಗಿ ಪೋಷಣೆ ಹಾಗೂ ಆರಂಭಿಕ ಶಿಕ್ಷಣ ಎಂಬ ಆಶಯಗಳ ಮೇಲೆ ಗಮನ ಹರಿಸಲಿದೆ. ಲಕ್ಸೆಂಬರ್ಗ್ ಉಪಪ್ರಧಾನಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಕ್ಸಿಯೇವಿಯರ್ ಬೆಟ್ಟೆಲ್ ಅವರಿಂದು ಅಧಿಕೃತ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಇಂದು ಕ್ಸಿಯೇವಿಯರ್ ಬೆಟ್ಟೆಲ್ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರ

ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಲಕ್ಸೆಂಬರ್ಗ್ ನಡುವಿನ ಬಹುಮುಖಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಲಕ್ಸೆಂಬರ್ಗ್ ಉಪಪ್ರಧಾನಿಯವರ ಈ ಭೇಟಿ ಉತ್ತಮ ಅವಕಾಶ ಒದಗಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಉರ್ದು ದಿನಪತ್ರಿಕೆಯ ಪ್ರಕಾಶನ ಸಂಸ್ಥೆ ಅಕ್ಬರಿಯೆ ಮಸ್ಜಿದ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಇದರ ನಿರ್ದೇಶಕ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದ ನದೀಮುಲ್ ಹಕ್ ಅವರಿಗೆ ಸಂಬಂಧಿಸಿದ ಕೋಲ್ಕತ್ತಾ, ದೆಹಲಿ ಮತ್ತು ರಾಂಚಿಯ 7 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಬಿಧಾನ್ನಗರದ ಪೊಲೀಸ್ ಕಮಿಷನರೇಟ್ ದಾಖಲಿಸಿದ ಎಫ್ಐಆರ್ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯವು ಜಾರಿ ಪ್ರಕರಣ ಮಾಹಿತಿ ವರದಿಯನ್ನು ದಾಖಲಿಸಿಕೊಂಡು ಈ ಕ್ರಮ ಕೈಗೊಂಡಿದೆ. ಸಮುದಾಯಗಳ ನಡುವೆ ಸೌಹಾರ್ದತೆ ಕದಡುವಂತಹ ವಿಷಯಗಳನ್ನು ಪ್ರಕಟಿಸಿದ ಹಾಗೂ ಪ್ರಚಾರ ಮಾಡಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಈ ತನಿಖೆ ನಡೆಯುತ್ತಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಇದರ ಜೊತೆಗೆ ಅಕ್ರಮ ಹಣಕಾಸು ವಹಿವಾಟು, ಲೆಕ್ಕಕ್ಕೆ ಸಿಗದ ನಗದು ವ್ಯವಹಾರ ಹಾಗೂ ಸಂಶಯಾಸ್ಪದ ಮೂಲಗಳಿಂದ ಬಂದಿರುವ ಅನುಮಾನಾಸ್ಪದ ಧನ ಸಹಾಯದ ಕುರಿತು ತನಿಖಾ ಸಂಸ್ಥೆಯು ಪರಿಶೀಲಿಸುತ್ತಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳಾ ಸಿಂಗಲ್ಸ್ ವಿಭಾಗದ ಹಾಲಿ ಚಾಂಪಿಯನ್ಗಳಾದ ಕಾರ್ಲೋಸ್ ಅಲ್ಕರಾಜ್ ಮತ್ತು ಅರಿನಾ ಸಬಲೆಂಕಾ ತಮ್ಮ ತಮ್ಮ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರಿನಾ ಸಬಲೆಂಕಾ ಅಮೆರಿಕದ ಟೇಲರ್ ಟೌನ್ಸೆಂಡ್ ವಿರುದ್ಧ 6-4, 6-3 ಅಂತರದಲ್ಲಿ ಜಯ ದಾಖಲಿಸಿದರು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜೆಕ್ ಗಣರಾಜ್ಯದ ಲಿಂಡಾ ನೋಸ್ಕೋವಾ ವಿರುದ್ಧ ಸೆಣಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಅಲ್ಕರಾಜ್ ಅಮೆರಿಕದ ಟಾಮಿ ಪಾಲ್ ವಿರುದ್ಧ ಗೆದ್ದು ಅಂತಿಮ 8ರ ಘಟ್ಟ ಪ್ರವೇಶಿಸಿದ್ದು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲು ನಾಳೆ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದ 2ನೇ ದಿನದಾಟದಲ್ಲಿ ಇಂದು ದಕ್ಷಿಣ ವಲಯ ತಂಡದ ವಿರುದ್ಧ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಪೂರ್ವ ವಲಯ ಕ್ರಿಕೆಟ್ ತಂಡ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟೀಯ ಶೋಕಾಚರಣೆ. ವಾರಾಣಸಿಯಲ್ಲಿ ನಾಡಿದ್ದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೀವು ಟ್ಯೂನ್ ಮಾಡಿರೋದು 102.9 ಎಫ್ಎಂ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಇನ್ನು ಈ ದಿನ ಸೋಮವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನೀವು ಕೇಳಿದಂತಹ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಹೌದು, ನೀವು ಪತ್ರದ ಮೂಲಕ ಅಥವಾ ಮೇಲ್ ಮಾಡಿ ನೀವು ಯಾವ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತೀರೋ ಆ ಹಾಡನ್ನು ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಸೋಮವಾರ ಅಂದರೆ ಒಂದು ರೀತಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮದೇ ಹಾಡುಗಳು, ನೀವು ಮೆಚ್ಚಿದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಹಾಗೆಯೇ ಮಧ್ಯಾಹ್ನ 1:20 ನಂತರ ಪತ್ರ ಅಥವಾ ಮೇಲ್ ಮಾಡಿ ನೀವು ಕೇಳಿದಂತಹ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ನಮ್ಮ ಈ ಒಂದು ಸಮಯದಲ್ಲಿ ಯಾರೆಲ್ಲ ಮೆಸೇಜ್ ಅಂತ ಹೇಳಿದ್ರೆ ಮೇಲ್ ಮಾಡಿರುವಂಥವರು ಯಾರ್ಯಾರು, ಯಾವ್ಯಾವ ಹಾಡನ್ನು ಕೇಳ್ತಾ ಇದ್ರೆ ಅಂತ ನಾವು ಗಮನಿಸೋದಾದರೆ ತುಮಕೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಯಾರು ಅಂದರೆ ಶ್ರೀದತ್ತ, ಶ್ರೀತೇಜ, ಸುರೇಶ್, ಸುಜಾತ ಇವರೆಲ್ಲರೂ ಕೇಳ್ತಾ ಇರೋದು ಧರ್ಮ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಗೀತೆ ಅಂತ ಹೇಳಿದ್ರಿ. ಹೌದು, ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಸತ್ಯಂ ಅವರು, ಚಿ ಉದಯಶಂಕರ್ ಅವರ ರಚನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗೆ ಅನಿಲ್ ಅವರು ಕೂಡ ಮೇಲ್ ಮಾಡಿ ನನಗೋಸ್ಕರ ಮೆರವಣಿಗೆ ಚಿತ್ರದ ಪತಂಗವಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದಿರಿ. ಈ ಹಾಡು ಜಯಂತ್ ಕಾಯ್ಕಿಣಿಯವರು ಬರೆದದ್ದು, ವಿ ಮನೋಹರ್ ಅವರ ಸಂಗೀತ ಇದೆ, ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿರುವ ಈ ಹಾಡು ಅನಿಲ್ ನಿಮಗೋಸ್ಕರ ಬರ್ತಾ ಇದೆ, ಕೇಳಿಸ್ಕೊಳ್ಳಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ರಸ್ತೆ ರಸ್ತೆಯ ಇಕ್ಕೆಲಗಳು, ಬಸ್ಸು ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಒಂದು ಗಂಟೆ 36:30 ಸಮಯವಾಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿದಿರಿ. ಸೋಮವಾರ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ನಿಮ್ಮ ಮೆಚ್ಚಿನ ನಿಮ್ಮ ಕೋರಿಕೆಯ ನೀವು ಮೇಲ್ ಹಾಗೆ ಪತ್ರ ಬರೆದು ಕೇಳಿರುವಂತಹ ಹಾಡುಗಳನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ನಮಗೆ ಮೇಲ್ ಮಾಡಿದ್ದಾರೆ ಚೈತ್ರಾ ಕಿರಣ್ ದೇವರ ಚಿಕ್ಕನಹಳ್ಳಿ, ತಾಯಿ ಇಲ್ಲದ ತವರು ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ. ಲತಾ ಹಂಸಲೇಖ ಮತ್ತು ರಾಜೇಶ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರು ನೀಡಿದ್ದಾರೆ. ಕೇಳಿ ನಿಮ್ಮಿಷ್ಟದ ಈ ಹಾಡು.

ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೇವೆ. ಕಾರ್ಯಕ್ರಮಗಳು ಸೊಗಸಾಗಿದೆ ಅಂತ ಸರ್ವೇಶ ಮಠ ಪಟ್ಟಣ ಕಲಬುರಗಿ ಜಿಲ್ಲೆಯಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ಪ್ರವೀಣ್ ಕುಮಾರ್ ಉಳ್ಳಾಲ ಮಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಸತೀಶ್ ನಗರಕೆರೆ ಇವರ ಸಂದೇಶ ಕೂಡ ಬಂದಿದೆ. ಇನ್ನು ಒಬ್ಬರು ಹೆಸರು ಏನೋ ಅಂತ ಗೊತ್ತಾಗ್ತಾ ಇಲ್ಲ, ಮೇಲ್ ಐ ಡಿ ನಿಧಾನವಾಗಿ ಹೇಳಿ ಅಂತ ಹೇಳಿದ್ದೀರಾ, ಬರ್ಕೊಳ್ಳಿ. ಈ ಒಂದು ಸೋಮವಾರದ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ನೀವು ಕೇಳಬೇಕು ಅನಿಸಿದರೆ ನೀವು ನಾನು ಈಗ ಹೇಳುವಂಥ ವಿಳಾಸಕ್ಕೆ

0: ನಿಮ್ಮ ಮೇಲ್ ಕಳಿಸಿ, ನಿಮ್ಮ ಹೆಸರು, ನಿಮ್ಮೂರು ಮತ್ತು ಯಾವ ಹಾಡು ನಿಮಗಿಷ್ಟ ಅಂತ ಹೇಳಿ ನೀವು ನಮಗೆ ಮೇಲ್ ಕಳಿಸ್ಬಹುದು. ಎಲ್ಲವೂ ಕೂಡ ಸಣ್ಣ ಅಕ್ಷರಗಳು, ಯಾವುದು ಕೂಡ ಕ್ಯಾಪಿಟಲ್ ಲೆಟರ್ ಬಳಸೋ ಹಾಗಿಲ್ಲ. ವಿ ಬಿ ನಿಮ್ಮ ಹಾಡು, ವಿ ಬಿ ಎನ್ ಐ ಎಂ ಎಂ ಎ, ವಿ ಬಿ ನಿಮ್ಮ ಹಾಡು ಹೆಚ್ ಎ ಡಿ ಯು ಎಟ್ ಜಿಮೇಲ್ ಡಾಟ್ ಕಾಮ್. ಹೌದು, ವಿ ಬಿ ನಿಮ್ಮ ಹಾಡು ಎಟ್ ಜಿಮೇಲ್ ಡಾಟ್ ಕಾಮ್. ವಿ ಬಿ ಎನ್ ಐ ಎಂ ಎಂ ಎ ನಿಮ್ಮ ಹೆಚ್ ಎ ಡಿ ಯು ಹಾಡು ಎಟ್ ಜಿಮೇಲ್ ಡಾಟ್ ಕಾಮ್. ಈ ವಿಳಾಸಕ್ಕೆ ನಿಮ್ಮ ಹೆಸರು, ನಿಮ್ಮ ಊರನ್ನು ಸೇರಿಸಿ, ನಿಮಗೆ ಯಾವ ಹಾಡು ಇಷ್ಟ ಆ ಒಂದು ಹಾಡಿನ ಮೊದಲ ಸಾಲನ್ನು ನೀವು ಬರೆದ್ರೆ ಪ್ರತಿ ಸೋಮವಾರ ಮಧ್ಯಾಹ್ನ 1:20 to 2:00 ನಿಮ್ಮ ಮೆಚ್ಚಿನ ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ.
1: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ, ನೀವು ಅಷ್ಟೇನೆ. ವಿವಿಧ ಭಾರತಿ ಕೇಳ್ತಾ ಇರಿ, ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ.
2: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
0: 1:43 ಸಮಯ ವಿವಿಧ ಭಾರತಿಯನ್ನು ಅಟೆಂಡ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನು ನಾಗರಾಜ್ ಶರ್ಮಾ ಹೇಳ್ತಾ ಇದ್ರೆ ಹಾಡುಗಳು ವಿಶೇಷವಾಗಿದೆ, ಒಬ್ಬೊಬ್ಬರ ಅಭಿರುಚಿ ಒಂದೊಂದು ಥರ ಇರುತ್ತೆ ಅಲ್ವಾ ಅಂತ ಹೇಳಿದರೆ, ಕಲಬುರಗಿ ಜಿಲ್ಲೆ ಕಡಬಂಚಿ ಧರ್ಮಣ್ಣ ದನ್ಯವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಹಾಡುಗಳು ಮುದ ನೀಡ್ತಾ ಇದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ ಅಲ್ಲ, ಮಧ್ಯಾಹ್ನದ ನಮಸ್ಕಾರಗಳು ಅಂತ ಹೇಳಬಹುದು. ಯಾರು ಇವರು, ಹೆಸರು ಏನೋ ಗೊತ್ತಾಗ್ತಾ ಇಲ್ಲಪ್ಪ, ಷಣ್ಮುಖಪ್ಪ ಅಂತ, ಪುಟ್ಟರಾಜು, ಪಲ್ಲವಿ, ಶ್ರುತಿ, ಕೀರ್ತಿ, ಚಿಂಕ್ನಾಳ, ಬಾಗಲಕೋಟೆ ಜಿಲ್ಲೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೌದು, ಎಲ್ಲರಿಗೂ ಕೂಡ ಮಧ್ಯಾಹ್ನದ ನಮಸ್ಕಾರಗಳು ವಿವಿಧ ಭಾರತಿ ಕಡೆಯಿಂದ ಕೂಡ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಮೆಸೇಜ್ ಮಾಡಿರುವವರಿಗೆ, ಹಾಗೆ ಮೆಸೇಜ್ ಮಾಡದೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಮಧ್ಯಾಹ್ನದ ನಮಸ್ಕಾರಗಳು. ದಯಾನಂದ ಮಾವಟ್ಕರ್ ಅಂತ ಹೇಳಿ ಟಿ ಸಿ ಪಾಳ್ಯ ಬೆಂಗಳೂರಿನಿಂದ ಮೆಸೇಜ್ ಮಾಡಿ, ತುಂಬಾ ಚೆನ್ನಾಗಿದೆ ವಿವಿಧ ಭಾರತಿ ಕೇಳೋದಕ್ಕೆ ಅಂತ ಹೇಳ್ತಾ ಇದ್ರೆ, ಕೇಳ್ತಾ ಇರಿ, ಮೆಸೇಜ್ ಮಾಡ್ತಾ ಇರಿ. ಮುಂದಿನ ಎರಡು ಹಾಡುಗಳು ಮಣ್ಣಿನ ಮಗ ಚಿತ್ರದ ಗೀತೆ, ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಸೊಗಸಾದ ಈ ಹಾಡನ್ನು ಗೀತಾಪ್ರಿಯ ಅವರು ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತು ಮದರ್ ಸಿನಿಮಾದ ಹಾಡು, ಇದನ್ನು ಪ್ರಸಾರ ಮಾಡಿ ಅಂತ ಮೆಲ್ಬೋರ್ನ್ ಆಸ್ಟ್ರೇಲಿಯಾದ ಕುಮಾರ್ ಬನ್ನಿಂತಾಯ, ಚಂದನ, ವಿಕ್ರಮ್, ಅಭ್ಯಂತ್ ಇವರೆಲ್ಲರ ಕೋರಿಕೆಯ ಮೇರೆಗೆ ಕೇಳಿ ಮುಂದಿನ ಎರಡು ಹಾಡುಗಳು.

ಹೌದು, ಈಗ ತಾನೇ ಹೇಳಿದ ಹಾಗೆ ನಮ್ಮ ಇಮೇಲ್ ವಿಳಾಸ ನೀವೆಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ vbnimmahadu@gmail.com. ಇದರಲ್ಲಿ ವಿಬಿ ನಿಮ್ಮ NIMME ನಿಮ್ಮ ಆದಮೇಲೆ HAA ಹಾಕೊಳ್ಬೇಕಾಗುತ್ತೆ. ವಿಬಿ ನಿಮ್ಮ ಹಾಡು ಹಾಗೆ ದೀರ್ಘ ಬರುತ್ತಲ್ಲ, ಹಾಗಾಗಿ AAA ಹಾಕ್ಕೊಂಡು ನೀವು ಮೇಲ್ ಕಳಿಸ್ಬೇಕಾಗತ್ತೆ.

1:52:32 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ನಿಮ್ಮ ಇಷ್ಟದ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇದೆ, ಒಂದಷ್ಟು ಜನ ಮೇಲ್ ಕಳಿಸಿದ್ದೀರಿ. ಈಗ ನಾವು ಮುಂದೆ ಕೇಳುವಂಥ ಗೀತೆ ನಂದಾದೀಪ ಚಿತ್ರದ್ದು, ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಸೌರತ್ ಅಶ್ವಥ್ ಅವರ ಸಾಹಿತ್ಯದೇ, ಎಂ ವೆಂಕಟರಾಜು ಅವರ ಸಂಗೀತ ಇರುವಂಥ ಈ ಹಾಡು. ಸದಾಶಿವ ಹುಲಗೂರು

ಸನಾದಿ ಅಪ್ಪಣ್ಣ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಯಶವಂತಪುರದಿಂದ ಭಾಸ್ಕರ್ ಅವರು ಮೇಲ್ ಮಾಡಿದ್ರು. ಈ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಲಿತ್ತು. ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ಜಿಕ್ಕಿ ವೆಂಕಟೇಶ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನ ಕೇಳೋಣ.

ಮತ್ತೊಮ್ಮೆ ವಿವಿಧ ಭಾರತೀಯ ಪ್ರಸಾರಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. 2:15:20 ಸಮಯ ಆಗಿದೆ. ನಿಮ್ಮ ಕೋರಿಕೆಯ ಚಿತ್ರಗೀತೆಗಳ ಈ ಪ್ರಸಾರವನ್ನು ಮುಂದುವರಿಸ್ತಾ ರಾಜಕುಮಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ನಮಗೆ ಮೇಲ್ ಮಾಡಿದ್ದು ಶ್ರೀಕಾಂತ್ ಪೂಜಾರ್, ಮುಂಡರಗಿ ತಾಲೂಕು ಹೈತಾಪುರ, ಇಲ್ಲಿಂದ ಅವರು ಕೇಳ್ತಾ ಇದ್ದಾರೆ ಈ ಹಾಡು ಬೇಕು ಅಂತ. ಹಾಗೆ ಕೂಡಿಬಾಳಿದರೆ ಸ್ವರ್ಗ ಸುಖ ಚಿತ್ರದ ಎಲ್ಲೇ ಇರಲಿ ಹಗಲು ಇರಳು ನಿನ್ನ ನೆನಪೇ ಕಾಡೈತೆ, ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಪ್ರಭಾಕರ್ ಮಂಕಾಳ್ ರಾಯಚೂರಿನಿಂದ ಕೇಳಿದ್ದಾರೆ. ಇದರ ಜೊತೆಗೆ ಬರ್ತಾ ಇರುವ ಮತ್ತೊಂದು ಹಾಡು ನಮಾಮಿ ನಮಾಮಿ, ಐಶ್ವರ್ಯ ರಂಗರಾಜನ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆ ರವಿ ಬಸ್ರೂರು ಅವರ ಸಾಹಿತ್ಯ, ರವಿ ಬಸ್ರೂರು ಅವರ ಸಂಗೀತ, ಕಿನ್ನಲ್ರಾಜ್ ಅವರ ಸಾಹಿತ್ಯ ಇದೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ನಮಗೆ ಮೇಲ್ ಮಾಡಿದವರು ಸುಮಾ ಚಿಕ್ಕಮಗಳೂರಿನಿಂದ. ಒಟ್ಟಿಗೆ 3 ಹಾಡುಗಳನ್ನು ಕೇಳೋಣ, ಬನ್ನಿ. ಇದು ಸೋಮವಾರದ ಮಧ್ಯಾಹ್ನದ ವಿಶೇಷ ಪ್ರಸಾರ, ನಿಮ್ಮ ಕೋರಿಕೆಯ ಚಿತ್ರಗೀತೆಗಳ ಹಾಡು.

ಇನ್ನು ನಿಮಗೆಲ್ಲ ತಿಳಿದಿರಲಿ, ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 2:15ಕ್ಕೆ ಪ್ರಸಾರ ಆಗ್ತಾ ಇದ್ದಂತಹ ಸ್ಪಂದನ ಕಾರ್ಯಕ್ರಮ ಇನ್ನು ಮುಂದೆ ಪ್ರತಿ ಶುಕ್ರವಾರ ಮಧ್ಯಾಹ್ನ 2:15ಕ್ಕೆ ಪ್ರಸಾರ ಆಗುತ್ತೆ. ನೀವು ಕೇಳ್ತಾ ಇರೋದು ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ಇನ್ನು ಮುಂದೆ ಸರಿಯಾಗಿ 2:30ಕ್ಕೆ ಪ್ರದೇಶ ಸಮಾಚಾರ ಕೇಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ, ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ ಮೂರರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ C2S ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ ಸಂಸ್ಥೆಗಳ ಬೆಂಬಲ, ಟೇಪ್ಔಟ್ ಹಾಗೂ ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪ್ಇನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ತಂದು ಮಲೆನಾಡಿನ ಜನರ ಬದುಕಿಗೆ ಧಕ್ಕೆ ತರುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟ ರಾಜ್ಯದ ಹೆಮ್ಮೆ ಹಾಗೂ ಸಂಪತ್ತಾಗಿದೆ. ಪರಿಸರ ಸಂರಕ್ಷಣೆಯ ಜೊತೆಗೆ ಪರಿಸರದೊಂದಿಗೆ ಬದುಕುತ್ತಿರುವ ಮಲೆನಾಡಿನ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಯಾವುದೇ ಕ್ರಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಕ್ರಮವನ್ನು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ವಿರೋಧಿಸಿದೆ. ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಅಧಿವೇಶನ ಕರೆದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಮಧು ಬಂಗಾರಪ್ಪ ಧನ್ಯವಾದ ಸಲ್ಲಿಸಿದ್ದಾರೆ. ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ 1453 ನಿವೇಶನಗಳನ್ನು ಹಂಚಿಕೆ ಮಾಡಲು ರಾಜ್ಯ ಸಚಿವ ಸಂಪುಟ ನೀಡಿರುವ ಅನುಮತಿ ಖಂಡಿಸಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಈ ನಿರ್ಧಾರ ಸುಪ್ರೀಂಕೋರ್ಟ್ ತೀರ್ಪಿಗೆ ಹಾಗೂ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರೈತರಿಗಿಂತ ನೈಸ್ ಸಂಸ್ಥೆಗೆ ಹೆಚ್ಚಿನ ಲಾಭವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.

0: ಮಾದಾವರ, ಕೆಂಗೇರಿ, ಕೊಮ್ಮಘಟ್ಟ, ಸೋಂಪುರ, ಪಂಥರಪಾಳ್ಯ ಸೇರಿದಂತೆ ಹಲವು ಗ್ರಾಮಗಳ ಜಮೀನುಗಳು ರಸ್ತೆ ಮೂಲಸೌಕರ್ಯ ವ್ಯಾಪ್ತಿಗೆ ಬರಲಿದೆ. ಹೀಗಿದ್ದರೂ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಾಳಿಗೆ ತೂರಿ ವೈಯಕ್ತಿಕ ಲಾಭ ಮಾಡಿಕೊಂಡಿದೆ ಎಂದು ದೂರಿದ್ದಾರೆ. ನಿಜವಾದ ಫಲಾನುಭವಿಗಳು ರೈತರೋ ಇಲ್ಲವೇ ನೈಸ್ ಸಂಸ್ಥೆಯೋ ಎಂದು ಪ್ರಶ್ನಿಸಿದ್ದಾರೆ. ಕೆಪಿಎಸ್ಸಿ ಹಗರಣದಲ್ಲಿ ಆರೋಪಿಗಳಾದ ಬಸವರಾಜ್ ಕನ್ನಾಳೆ ಹಾಗೂ ಶಿವಶಂಕರಪ್ಪ ಸಾಹುಕಾರ್ ಅವರ ಬಗೆಗಿನ ಬಿಜೆಪಿ ಮೌನದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಜೆಪಿ ನಾಯಕರು ತಮ್ಮ ರಾಜೀನಾಮೆಗೆ ಒತ್ತಾಯಿಸುವುದರ ಬದಲು ತಾವು ಕೇಳಿದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಲಿ ಎಂದು ಹೇಳಿದ್ದಾರೆ. ಕೆಪಿಸಿ ಸದಸ್ಯರು ಮತ್ತು ಅಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿ ನಾಯಕರು ಎಷ್ಟು ಹಣ ಪಡೆದುಕೊಂಡಿದ್ದಾರೆ ಎಂದು ಸಚಿವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ರಾಯಚೂರು ಜಿಲ್ಲೆ ಲಿಂಗಸಗೂರಿನಿಂದ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಬಳ್ಳಾರಿ ಜಿಲ್ಲೆ ಪ್ರವೇಶಿಸಿದೆ. ಇಂದು ಪಾದಯಾತ್ರೆ ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿ ಗಂಗಾರತಿ ಮಾಡಿದರು. ಬಳಿಕ ಕಂಪ್ಲಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದು ಗ್ರಾಮೀಣ ಭಾಗದಲ್ಲಿ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿರುವುದು ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ದೂರಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ತರುವಂತೆ ಅವರು ಆಗ್ರಹಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಡಿಯಲ್ಲಿ ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಹಾಗೂ ಬಿಎಸ್ಡಬ್ಲ್ಯೂಎಂಎಲ್ ವತಿಯಿಂದ ಕೋರಮಂಗಲದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಘನತ್ಯಾಜ್ಯ ನಿರ್ವಹಣಾ ಕಲಿಕಾ ಕೇಂದ್ರ ಹಾಗೂ ವಿವಿಧ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸಮಸ್ಯೆಯಾಗಿ ನೋಡದೆ ಸಂಪನ್ಮೂಲವಾಗಿ ಬಳಸುವ ಕಸದಿಂದ ರಸ ತತ್ವದಡಿ ಈ ಕಲಿಕಾ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಸತಿ ಸಮುಚ್ಚಯಗಳ ನಿವಾಸಿಗಳು, ವಾಣಿಜ್ಯ ಕಚೇರಿ ಸಿಬ್ಬಂದಿ ಹಾಗೂ ಪಾಲಿಕೆ ಪೌರಕಾರ್ಮಿಕರಿಗೆ ನುರಿತ ತಜ್ಞರಿಂದ ವೈಜ್ಞಾನಿಕವಾಗಿ ಕಸ ವಿಂಗಡಣೆ ಮತ್ತು ವಿಲೇವಾರಿ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಆರ್ವಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಿವೆ. ರಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಡೆದ 2 ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಂಗಳೂರಿಗೆ ಹಿಂದಿರುಗುತ್ತಿದ್ದ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ವೇನಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ದೊಡ್ಡಕರಿ ಗ್ರಾಮದ ಬಳಿ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಈ ಘಟನೆ ಸಂಭವಿಸಿದೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗೇಟ್ ಬಳಿ ಕೃಷಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಓಮ್ನಿ ಕಾರು ಮಿನಿ ಸರಕು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಭಾವದಿಂದ 47,000 ಹೆಕ್ಟೇರ್ ಕೃಷಿ ಬೆಳೆ ಹಾಗೂ 20,000 ಹೆಕ್ಟೇರ್ನಷ್ಟು ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು 83,76,00,000 ರೂಪಾಯಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 60%-75% ಮಳೆ ಅಭಾವ ಉಂಟಾಗಿದೆ. ಮಾರ್ಗಸೂಚಿ ಪ್ರಕಾರ ಮಳೆಯಾಶ್ರಿತ ಪ್ರತಿ ಹೆಕ್ಟೇರ್ ಭೂಮಿಗೆ 8,500, ನೀರಾವರಿಗೆ 17,000 ಹಾಗೂ ದೀರ್ಘಾವಧಿ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,500 ಒಟ್ಟು 83 ಕೋಟಿಗೂ ಅಧಿಕ ಪರಿಹಾರ ಧನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಧಾರ್ ಹಾಗೂ ಬ್ಯಾಂಕ್ ಖಾತೆ ಲಿಂಕ್ ಸಮಸ್ಯೆ ಇರುವ ರೈತರು ತಕ್ಷಣವೇ ಸರಿಪಡಿಸಿಕೊಂಡಲ್ಲಿ ನೇರವಾಗಿ ಖಾತೆಗೆ ಹಣ ತಲುಪಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದುವರೆಗೆ ಸುಮಾರು 9,500 ಹೆಕ್ಟೇರ್ನಷ್ಟು ವಿಸ್ತೀರ್ಣಕ್ಕೆ 18,350 ಮಂದಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಾಲಿನ ಲಾಭಾಂಶ ಪಟ್ಟಿಯಲ್ಲಿ ಹಾಸನ ಹಾಲು ಒಕ್ಕೂಟ ಎರಡನೇ ಸ್ಥಾನದಲ್ಲಿದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ. ಹಾಸನ ಡೇರಿ ಆವರಣದಲ್ಲಿ ನಡೆದ ಪ್ರಸಕ್ತ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ ಅಂತ್ಯದ ಒಳಗೆ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ಅವರನ್ನು ಆಹ್ವಾನಿಸಲಾಗುವುದು ಎಂದು ಹೇಳಿದ್ದಾರೆ. ಕೆಎಂಎಫ್ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಲಸ್ಸಿ, ಐಸ್ಕ್ರೀಂ, ಪೇಡಾ ಸೇರಿದಂತೆ ಹತ್ತಾರು ಉತ್ಪನ್ನಗಳನ್ನು ಹೊರ ರಾಜ್ಯ ಹಾಗೂ ವಿದೇಶಗಳಿಗೂ ರಫ್ತು ಮಾಡುತ್ತಿದೆ. ಹಾಸನ ಮೆಗಾ ಡೇರಿ 830 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆಯಾಗುತ್ತಿದ್ದು 692 ಕೋಟಿ ರೂಪಾಯಿ ಹಣವನ್ನು ಒಕ್ಕೂಟದ ವತಿಯಿಂದ ಪಾವತಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ರೈತರನ್ನು ಉಳಿಸುವ ಸಲುವಾಗಿ 1 ಲೀಟರ್ ಹಾಲಿಗೆ ಕೇಂದ್ರ ಸರ್ಕಾರ 5 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 5 ರೂಪಾಯಿ ಸೇರಿ ಒಟ್ಟು 10 ರೂಪಾಯಿ ಸಬ್ಸಿಡಿ ಹಣ ನೀಡಬೇಕು ಎಂದು ಎಚ್ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ನಾಯಕರು ಬಳ್ಳಾರಿಗೆ ಕೈಗೊಂಡಿರುವ ಪಾದಯಾತ್ರೆಯನ್ನು ನಾಯಕತ್ವಕ್ಕಾಗಿ ನಡೆಯುತ್ತಿರುವ ಪಾದಯಾತ್ರೆ ಎಂದು ಕೆಪಿಎಸ್ಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಂಗಳೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಅನುದಾನ ತರುವುದಾಗಿ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 45ರಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಬ್ಯಾಂಕ್ಗಳಲ್ಲಿ ಸಾಲ ಮತ್ತು ಠೇವಣಿ ಅನುಪಾತ ಹೆಚ್ಚಿಸಲು ಎಲ್ಲಾ ಬ್ಯಾಂಕ್ಗಳಿಗೆ ನಿಗದಿತ ಗುರಿ ನೀಡುವುದರ ಜೊತೆಗೆ ಗುರಿ ಸಾಧಿಸಲು ಕ್ರಿಯಾಯೋಜನೆ ರೂಪಿಸುವಂತೆ ಜಿಲ್ಲಾ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾ ದಿಲೀಶ್ ಶಶಿ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ, ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ನಾನು ತ್ರೀ ಡಾಕ್ಟರ್ ವಿಜಯನೀಶ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೆಯನ್ನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀ ನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನ ಕೇಳ್ತಾ ಇರಿ, ಸಂತೋಷವಾಗಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಎರಡು ಗಂಟೆ 41 ನಿಮಿಷಗಳ ಸಮಯ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ನಿಲಯ. ಚಿತ್ರತಾನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ನಾವು ಆರಿಸಿಕೊಂಡಂಥ ಸಿನಿಮಾ ಕಾದಂಬರಿ 1993 ಬಂದ ಸಿನಿಮಾ. ಈ ಸಿನಿಮಾದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಹಿರಿಯ ಹಾಸ್ಯ ನಟ ನಟ ಶಿವರಾಮ್, ಹಾಗೆ ಟೆನ್ನಿಸ್ ಕೃಷ್ಣ, ವೈಶಾಲಿ ಕಾಸರವಳ್ಳಿ, ತೋಗುದೀಪ್ ಶ್ರೀನಿವಾಸ್, ಅನಂತ್ ನಾಗ್, ನವೀನ್ ಚಂದರ್, ಶ್ರುತಿ, ಇವರೆಲ್ಲ ಪ್ರಮುಖರ ಒಂದು ತಾರಾಗಣ ಈ ಸಿನಿಮಾದಲ್ಲಿದೆ. ಕಾದಂಬರಿ 1993 ಬಂದಿದ್ದು. ಸಿನಿಮಾ ನಿರ್ಮಾಣ ಮಾಡಿದವರು ತಂಡ ಅಂತ ಹೇಳೋದಾದರೆ ನಿರ್ದೇಶಕರಾಗಿ ಬಿಸಿಲು ಬೆಳದಿಂಗಳು, March 22, ಉದ್ಭವ ಇಂತಹ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದವರು ಕೋಡ್ಲು ರಾಮಕೃಷ್ಣ ಅವರ ನಿರ್ದೇಶನ. ಸಂಗೀತ ಮತ್ತು ಸಾಹಿತ್ಯ ನಾದಬ್ರಹ್ಮ ಹಂಸಲೇಖ ಅವರದ್ದು. ಹಾಗೆಯೇ ಇದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಅಂದರೆ ಶ್ರುತಿ, ನವೀನ್ ಚಂದರ್, ಅನಂತ್ ನಾಗ್ ಇವರೆಲ್ಲರ ಒಂದು ಪಾತ್ರ ಈ ಸಿನಿಮಾದಲ್ಲಿ ಇದೆ. 1993 ಬಂದ ಕಾದಂಬರಿ ಚಿತ್ರದ ಹಾಡುಗಳು ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ಕೇಳ್ತಾ ಹೋಗೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್, ಎಸ್ ಜಾನಕಿ ಹಾಗೆ ಸಂಗಡಿಗರ ಧ್ವನಿಯಲ್ಲಿರುವಂಥ ಹಾಡುಗಳು ಇವತ್ತಿನ ಚಿತ್ರತಾನದಲ್ಲಿ.

2:57 ಸಮಯ ಆಗಿದೆ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಕಾದಂಬರಿ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಕೊನೆಯ ಹಾಡೊಂದನ್ನು ನಾವು ಕೇಳೋಣ. ನನ್ನನ್ನು ತುಂಬ ಪ್ರೀತಿಸುವ, ಈ ಹಾಡು ಬಹಳನೇ ಚೆನ್ನಾಗಿದೆ ಅಂತ ಇವೆಲ್ಲ ಹೇಳ್ತಾ ಇದ್ದೀರಾ. ಯಾರು ಅಂದರೆ ಒಂದಕ್ಕಿಂತ ಒಂದು ಚಂದದ ಹಾಡುಗಳು ಅಂತ ಕಡೂರು ತಾಲೂಕು ಬೀರನಹಳ್ಳಿಯಿಂದ ವೆಂಕಟೇಶ್ ನಾಯಕ್ ಅವರು ಹೇಳ್ತಾ ಇದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿ, ಇದೇ ಮೊದಲನೇ ಸಲ ಕೇಳ್ತಾ ಇದ್ದೀನಿ, ಹಾಡುಗಳು ಮಧುರವಾಗಿದೆ, ಪದೇ ಪದೇ ಕೇಳಬೇಕು ಅನಿಸುವ ಹಾಗೆ ಇದೆ ಚಿತ್ರತಾನ ಅಂತ ಹೇಳಿ, ಕನ್ನಡ ವಿವಿಧ ಭಾರತಿ ವಾಹಿನಿ ಓದಿ ಮುಗಿಸಲಾರದ ಕಾದಂಬರಿ ನಮಗೆ ಅಂತ ಹೇಳಿದ್ದೀರಿ. ಧನ್ಯವಾದಗಳು. ಇದೊಂದು ಹಾಡನ್ನು ಕೇಳಿ.

0: ನಾನೇನು ಹೇಳಬೇಕು,
1: ಫೋನಲ್ಲಿ ಹೇಳು ಸಾಕು.
0: ಚಲೋ
2: ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಚಿತ್ರತಾನ ಕಾರ್ಯಕ್ರಮದಲ್ಲಿ ಈ ದಿನ ಕಾದಂಬರಿ ಚಿತ್ರದ ಹಾಡುಗಳನ್ನು ನಾವು ಕೇಳಿದ್ವಿ. ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈಗ ಸಮಯ 3:30. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದಿಯಲ್ಲಿ ಸಖಿ ಸಹೇಲಿ ಪ್ರಸಾರ ಆಗುತ್ತೆ. ಆಮೇಲೆ 4:00 to 5:00 ಪರಿಮಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮತ್ತೆ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೀವು ವಿವಿಧ ಭಾರತಿಯನ್ನೇ ಕೇಳ್ತಾ ಇರಿ, ಬೇರೆಯವ್ರಿಗೂ ಕೂಡ ಕೇಳೋದಕ್ಕೆ ಹೇಳಿ. ನಿಮ್ಮ ಮೆಚ್ಚಿನ ಸಂಗಾತಿ ಇದು ವಿವಿಧ ಭಾರತಿ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೌದು, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮಸ್ಕಾರ, 102.9 FM ವಿವಿಧ ಭಾರತಿ ಕೇಳ್ತಾ ಇದ್ದೀರಾ. ಸಮಯಾಗಿದೆ 4:30. ಪರಿಮಳ, ಘಮ ಘಮ ಪರಿಮಳ, ವಿವಿಧ ಭಾರತಿಯಲ್ಲಿ ಸಿನಿಮಾ ಪರಿಮಳ. ಸಿನಿಮಾ ಮಾತು, ಸಿನಿಮಾ ಹಾಡು, ವಿವಿಧ ಭಾರತೀಯ ಈ ಕಾರ್ಯಕ್ರಮವನ್ನು ನೀವು ಕೇಳ್ತೀರಿ. ನಾಡಿನಾದ್ಯಂತ ಇರುವ ಎಲ್ಲ ಕೇಳುಗರು ಕೂಡ ಕಾರ್ಯಕ್ರಮವನ್ನು ಕೇಳ್ತೀರಿ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತೀರಿ. ನಿಮ್ಮ ಮಾತಿನ ಜೊತೆಗೆ ನಮ್ಮ ಮಾತು ಹಾಡು ಸೇರಿದರೆ ಕಾರ್ಯಕ್ರಮ ಚಂದವೋ ಚಂದ. ಎಲ್ಲಕ್ಕಿಂತ ಚಂದ ಈ ವಾಹಿನಿ ವಿವಿಧ ಭಾರತಿ, ಅದು ನಿಮ್ಮ ನಿತ್ಯದ ಸಂಗಾತಿ. ಹೌದು, ವಿವಿಧ ಭಾರತಿಯಲ್ಲಿ 4 ಗಂಟೆಯಿಂದ ಪರಿಮಳ ಕಾರ್ಯಕ್ರಮ ಇರುತ್ತೆ. ಸಿನಿಮಾ, ನಟ, ನಟಿ, ಕಥೆ, ಸಂಗೀತ, ಶೂಟಿಂಗ್, ಸಮಾಚಾರ, ಹೀಗೆ ಸಿನಿಮಾದ ಸುತ್ತಮುತ್ತ ಈ 1 ಗಂಟೆ ಕಾಲ ಕಳೆಯುತ್ತೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಬಾನುಲಿ ಬಂಧು ಚಂದು.

ಹಾಗೆ ಒಂದು ಮಾತು ಹೇಳಲೆ ಈ ಹಾಡು ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆ ವಿಜಯ್ ರಾಘವೇಂದ್ರ ಮತ್ತು ವಿಜಯ್ ಶಂಕ್ ಅವರ ಧ್ವನಿಯಲ್ಲಿತ್ತು. ವಿ ಹರಿಕೃಷ್ಣ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದಂಥ ಗೀತೆಯನ್ನ ಕೇಳಿದ್ವಿ. 102.9 FM ವಿವಿಧ ಭಾರತಿ ಆಕಾಶವಾಣಿ, ಅದರಲ್ಲೂ ವಿಶೇಷವಾಗಿ ಈಗ ಬರ್ತಾ ಇರುವ ಕಾರ್ಯಕ್ರಮ ಪರಿಮಳ. ಪರಿಮಳ ಅಂದರೆ ಸಿನಿಮಾ ಪರಿಮಳ. ಸಿನಿಮಾ ಪರಿಮಳ ಇಲ್ಲಿ ಎಲ್ಲವೂ ಉಂಟು. ಹಳೆ ಸಿನಿಮಾ, ಹೊಸ ಸಿನಿಮಾ, ಹೂವು, ಹಣ್ಣು, ಮರ, ಗಿಡ, ಪ್ರಾಣಿ, ಪಕ್ಷಿ, ಹೀಗೆ ಅನೇಕ ವಿಚಾರಗಳನ್ನು ಮಾತಾಡುವಂಥ ಮುಕ್ತ ಮಾತುಕತೆಯ ವೇದಿಕೆ ಪರಿಮಳ. ಸಿನಿಮಾದ ಬಗ್ಗೆ ಮಾತು ಅಂದರೆ ಸಿನಿಮಾ ಸುತ್ತಮುತ್ತನೇ ನಾವು ಮಾತಾಡ್ತೀವಿ. ಸಿನಿಮಾ ಮೊದಲೆಲ್ಲ ಸುಮಾರು 50 ವರ್ಷಗಳ ಹಿಂದಿನ ಸಿನಿಮಾ ಜಗತ್ತನ್ನು ನಾವು ನೆನಪು ಮಾಡಿಕೊಂಡ್ರೆ ಅವಾಗೆಲ್ಲ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ದದ್ದೇ ಹೆಚ್ಚು. ಸುಮಾರು ಒಂದು ಅಂದಾಜಿನ ಪ್ರಕಾರ ಎಲ್ಲೋ ಒಂದು ಕಡೆ ನೋಡಿದ ಹಾಗೆ 1975-76 ಆ ಹೊತ್ತಿಗೆ ಇಡೀ ರಾಜ್ಯದಲ್ಲಿ 700 ಸಿನಿಮಾ ಥಿಯೇಟರ್ಗಳು ಇತ್ತಂತೆ. ಹೌದು, ಸುಮಾರು 50 ವರ್ಷದ ಹಿಂದೆ ಇಡೀ ರಾಜ್ಯದಲ್ಲಿದ್ದಿದ್ದು 700 ಥಿಯೇಟರ್ಗಳು. ಥಿಯೇಟರ್ ಅಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಆಗೆಲ್ಲ ಸಂಚಾರಿ ಚಿತ್ರಮಂದಿರ ಅಂತ ಇರ್ತಾ ಇತ್ತು. ಸಂಚಾರಿ ಚಿತ್ರಮಂದಿರ ಅಂದರೆ ಅವು ಎಲ್ಲೆಲ್ಲಿ ಜನಗಳೆಲ್ಲ ಸೇರ್ತಾರೆ, ಎಲ್ಲೆಲ್ಲಿ ಜಾತ್ರೆ, ಹಬ್ಬ ಹರಿದಿನಗಳು ಹೆಚ್ಚು ಜನ ಸೇರುವಂಥ ಪ್ರದೇಶಗಳಿಗೆ ತಮ್ಮ ಟೆಂಟನ್ನು, ಸಿನಿಮಾ ಟೆಂಟನ್ನು ತಗೊಂಡು ಹೋಗಿ ಅಲ್ಲಿ ಪ್ರದರ್ಶನ ಮಾಡ್ತಾಯಿದ್ರು. ಹೀಗೆ 700 ಚಿತ್ರಮಂದಿರಗಳಲ್ಲಿ ಒಂದು ಸರಿಸುಮಾರು 350-400 ಚಿತ್ರಮಂದಿರಗಳು ಸಂಚಾರಿ ಹೋಗೋದು ಬರೋದು. ಎಲ್ಲೆಲ್ಲಿ ಜನ ಇರ್ತಾರೆ ಅಲ್ಲೆಲ್ಲ ಒಂದು ನಾಟಕದ ಟೆಂಟ್ಗಳು ಹೇಗೆ ಇರ್ತಾ ಇತ್ತು ಅದೇ ಥರ ಇವರು ಕೂಡ ತಮ್ಮ ಟೆಂಟನ್ನು ತಗೊಂಡು ಹೋಗಿ ಜನರಿಗೆ ಸಿನಿಮಾ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಇನ್ನು 50 ವರ್ಷಗಳ ಹಿಂದೆ ಅಂದರೆ ನಿಮ್ಗೆ ಗೊತ್ತೇ ಇದೆ, ಒಂದಷ್ಟು ಪ್ರದೇಶಗಳಲ್ಲಿ, ಕರ್ನಾಟಕದ ಬೇರೆ ಬೇರೆ ದೊಡ್ಡ ದೊಡ್ಡ ಊರುಗಳಲ್ಲಿ ಅಥವಾ ಜಾತ್ರೆಗಳು ಎಲ್ಲಿ, ಲೈಕ್ ಬಾದಾಮಿ, ಸಿದ್ಧಗಂಗೆ, ಹೀಗೆ ಎಲ್ಲೆಲ್ಲಿ ಜಾತ್ರೆಗಳು ಜನ ಸೇರುವಂಥ ಪ್ರದೇಶ ಇತ್ತು ಅಲ್ಲಿ ತುಂಬ ಚೆನ್ನಾಗೇ ಜನರು ಈ ಒಂದು ಮನರಂಜನೆಯನ್ನು ಪಡ್ಕೊಳ್ತಾ ಇದ್ರು. ಹಾಗಾಗಿ ಒಂದು 700 ಸಿನಿಮಾ ಟೆಂಟ್ಗಳಲ್ಲಿ 400-350 ಸಂಚಾರಿ ಥಿಯೇಟರ್ಗಳಿರ್ತಾ ಇತ್ತು ಅಂತ ಹೇಳ್ತಾರೆ. ಇವಾಗಿನ ಒಂದು ಅವಾಗೆಲ್ಲ ಒಂದೇ ಚಿತ್ರಮಂದಿರ ಆದರೆ ಈಗಂತೂ ಬೇರೆ ಬೇರೆ ರೀತಿಯ ಸಿನಿಮಾ ಟೆಂಟ್ ಅಲ್ಲ, ವಿಶೇಷವಾದಂಥ ಥಿಯೇಟರ್ಗಳನ್ನು ನಾವು ಗಮನಿಸಬಹುದು. ಅಂದರೆ ಇವಾಗೇನಾಗಿದೆ ಅಂತ ಹೇಳಿದ್ರೆ ಒಂದು ಸಿಂಗಲ್ ಸ್ಕ್ರೀನ್ ಅಂತ ಹೇಳ್ಬೋದು, ಮಲ್ಟಿಪ್ಲೆಕ್ಸ್ಗಳು, ಆಮೇಲೆ ಬೇರೆ ಬೇರೆ ರೀತಿಯ ಸಿನಿಮಾ ಥಿಯೇಟರ್ಗಳನ್ನು ನಾವು ಗಮನಿಸ್ಬೋದು. ಸದ್ಯಕ್ಕೆ ಒಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ಕರ್ನಾಟಕದಲ್ಲಿ 777 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇದೆ, ಆಮೇಲೆ ಒಂದು 75 ಹೆಚ್ಚು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಿದೆ, ಹಾಗೆಯೇ ಒಂದು 630 ಇಡೀ ಥಿಯೇಟರ್ಗಳು ಇರುವಂಥ ಸಾಧ್ಯತೆ ಇದೆ. ಅಂದಾಜು ಹೆಚ್ಚು ಇರ್ಬೋದು, ಸ್ವಲ್ಪ ಕಡಿಮೆ ಆಗಿರಬಹುದು. ಹಾಗಾಗಿ ಸಿನಿಮಾ ನೋಡೋದಕ್ಕೆ ಇಷ್ಟೆಲ್ಲ ಥಿಯೇಟರ್ಗಳು ಇದ್ದರೂ ಕೂಡ ಈಗ ಬಹಳಷ್ಟು ಜನ ತಮ್ಮ ತಮ್ಮ ಮನೆಗಳಲ್ಲೇ ಕೂತು ತಮಗೆ ಬೇಕಾದಂಥ, ಕನ್ನಡದ್ದು ಅಂತ ಇಲ್ಲ, ದೇಶ ವಿದೇಶಗಳ ಸಿನಿಮಾವನ್ನು ನೋಡುವಂಥ ಸಾಧ್ಯತೆಗಳು ಮೊದಲಿಗಿಂತಲೂ ಕೂಡ ಈಗ ಹೆಚ್ಚಾಗಿದೆ. ಬಹದ್ದೂರ್ ಚಿತ್ರದ

0: ನೀನೇ ನೀನೇ ಎನ್ನುವ ಹಾಡು ಬಹದ್ದೂರ್ ಚಿತ್ರದ ಗೀತೆ ಕೇಳಿದ್ವಿ. ಸೋನು ನಿಗಮ್ ಹಾಗೆ ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿತ್ತು. ಕವಿರಾಜ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. 2014 ಬಂದ ಸಿನಿಮಾ ನೀನಾಸಂ ಸತೀಶ್ ಅವರ ಅಭಿನಯದ ಅಂಜಿತ ಗಂಡು ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣ್ ಅವರು ಗೀತೆಯನ್ನು ಬರೆದಿದ್ರು. ಡಿ ಇಮ್ಮಾನ್ ಅವರ ಸಂಗೀತವಿದ್ದ ಗೀತೆ ಕೇಳಿಬಂತು. ಪರಿಮಳ ಸಿನಿಮಾ ಮಾತುಕತೆಯ ಈ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಸಿನಿಮಾ ಥಿಯೇಟರ್ಗಳು 76 ಒಂದು 600-700 ಇತ್ತು. ಅದಾದಮೇಲೆ ಬೇರೆ ಬೇರೆ ರೀತಿಯ ಸಿನಿಮಾ ಥಿಯೇಟರ್ಗಳನ್ನು ಇಲ್ಲಿವರೆಗೂ ನಾವು ಗಮನಿಸಬಹುದು. ಇನ್ನು ಹಾಗೆ ಸಿನಿಮಾ ಶೂಟಿಂಗು ದೇಶ ವಿದೇಶ ಅಂತ ಹೇಳ್ತಾ ಇರೋದನ್ನು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನಾವು ಓದ್ತಾನೆ ಇರ್ತೇವೆ. ವಿದೇಶದಲ್ಲಿ ಚಿತ್ರೀಕರಣವಾದಂತಹ ಮೊದಲ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ನಾವು ಗಮನಿಸಬಹುದು. ಹಾಗೆ ಒಂದು ಕಡೆ ಗಮನಿಸಿದ ಹಾಗೆ ಒಂದು ಪತ್ರಿಕೆಯಲ್ಲಿ ಬಂದ ಹಾಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ, ಅದು ಕೂಡ ಕನ್ನಡ ಮೊದಲು ವಿದೇಶದಲ್ಲಿ ಚಿತ್ರೀಕರಣ ಆಯಿತು ಅಂತ ಹೇಳ್ತಾರೆ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಹಳಷ್ಟು ಸಿನಿಮಾಗಳು ತೆರೆಯ ಮೇಲೆ ಅಥವಾ ತೆರೆಯ ಹಿಂದೆ ಸಾಕಷ್ಟು ಪ್ರಥಮಗಳನ್ನು ಸೃಷ್ಟಿ ಮಾಡಿರುವಂಥ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗೇ ಅಂಥದ್ದೇ ಒಂದು ಉದಾಹರಣೆ ಅಂದರೆ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ. ಇದು ಕೂಡ ಒಂದು ವಿಶೇಷವಾದಂಥ ಸಿನಿಮಾ. ಯಾಕಂದರೆ ಈಗ ಬಿಡಿ ಅಂದರೆ 2026 ಅಥವಾ 2020 ಈ ಸಂದರ್ಭಗಳಲ್ಲಿ ಬಹಳಷ್ಟು ಸಿನಿಮಾಗಳು ದೇಶ ವಿದೇಶಗಳಿಗೆ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರೋದೇನು ಹೊಸ ವಿಷಯ ಅಲ್ಲ. ಆದರೆ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ಇದೆಯಲ್ಲ, ಇದು ಆ ಕಾಲಕ್ಕೇ ವಿದೇಶದಲ್ಲಿ ಚಿತ್ರೀಕರಣ ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ವಿದೇಶದಲ್ಲಿ ಚಿತ್ರೀಕರಿಸಿದ ಸಿನಿಮಾ ಅನ್ನುವ ಹೆಗ್ಗಳಿಕೆ ಕೂಡ ಈ ಸಿನಿಮಾಕ್ಕೆ ಇದೆ. ಅಣ್ಣಾವರ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ಅಂದರೆ ಸಾಮಾನ್ಯವಾಗಿ ಸ್ಟುಡಿಯೋ ಒಳಗಡೆನೇ ಸಾಕಷ್ಟು ಶೂಟಿಂಗ್ ಮಾಡುವಂಥದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಸಿನಿಮಾಕ್ಕಾಗಿ ಶೂಟಿಂಗ್ ಮಾಡಿದ್ದಾರೆ. ಕನ್ನಡ ಸಿನಿಮಾ ಒಂದು ಬೇರೆ ದೇಶಕ್ಕೆ ಹೋಗಿ ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದು ಈ ಸಿನಿಮಾದಲ್ಲಿ. ಅಲ್ಲಿವರೆಗೂ ಯಾರು ಕೂಡ ಇಂಥ ಒಂದು ಸಾಹಸವನ್ನು ಮಾಡಿರಲಿಲ್ಲ, ದಾಖಲೆ ಆಗಿರಲಿಲ್ಲ. ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ಆ ಕಾಲಕ್ಕೆ 38 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ನೇಪಾಳದಲ್ಲಿ ಶೂಟಿಂಗ್ ಮಾಡಿದ್ರಂತೆ. ನೇಪಾಳ ಮತ್ತು ಚೀನಾದ ಗಡಿ ಭಾಗದವರೆಗೂ ಹೋಗಿ ಅಲ್ಲಿ ಇರುವಂಥ ಚಂದದ ಪ್ರದೇಶಗಳಲ್ಲಿ ಈ ಸಿನಿಮಾ ಶೂಟಿಂಗ್ ಮಾಡಿದ್ರು. ಅದಾದಮೇಲೆ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಸಿನಿಮಾವನ್ನು ಬೇರೆ ಬೇರೆ ದೇಶದಲ್ಲಿ ಶೂಟಿಂಗ್ ಮಾಡಿದ್ರು. ಅದಾದ ನಂತರ ಬಹಳಷ್ಟು ಸಿನಿಮಾಗಳು ವಿದೇಶಗಳಲ್ಲಿ ಶೂಟಿಂಗ್ ಮಾಡ್ಕೊಂಡು ಬಂದರು. ಒಂದು ಹೊಸ ಏನು ಚಿತ್ರೀಕರಣದ ಟ್ರೆಂಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಶುರು ಮಾಡಲಾಯಿತು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅನಿಸಿಕೆ ಅಭಿಪ್ರಾಯಗಳು ಕೂಡ ಇರಬಹುದು. ಆದರೂ ಕೂಡ ಆ ಕಾಲಕ್ಕೆ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರೋದು, ಅಲ್ಲೆಲ್ಲ ಹೋಗಿ ಚಿತ್ರೀಕರಣ ಮಾಡುವಂಥ ಒಂದು ಸಾಹಸವನ್ನು ಕೈಗೊಂಡಿದ್ದು ನಿಜಕ್ಕೂ ನಮ್ಮ ಕನ್ನಡ ಚಿತ್ರರಂಗದವ್ರಿಗೆ ಅದು ಯಾವುದೇ ಸಿನಿಮಾ ಆಗಿದ್ರು ಕೂಡ ನಮ್ಮ ಒಂದು ಮೆಚ್ಚುಗೆಯನ್ನು ನಾವು ತಿಳಿಸಲೇಬೇಕಾಗಿದೆ. ಸಮಯ ಆಗಿದೆ 4:20. ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ.
1: ಧ್ಯಾನ್ ದೇ ಆಪ್ಕಿ ಮೆಹನತ್ ಕೋ ರಾಷ್ಟ್ರೀಯ ಪಹಚಾನ್. ಪಶುಪಾಲನ್ ಕ್ಷೇತ್ರ ಮೇ ಉತ್ಕೃಷ್ಟ ಯೋಗದಾನ್ ದೇನೆ ಔರ್ ನವೀನ್ ಪ್ರೌದ್ಯೋಗಿಕಿ ಪ್ರಥಾವೋಂ ಕೋ ಅಪ್ನಾನೆ ವಾಲೋ ಕೋ ಭಾರತ ಸರ್ಕಾರ ಕಾ ಪಶುಪಾಲನ್ ಏವಂ ಡೇರಿ ವಿಭಾಗ್ ಪ್ರದಾನ್ ಕರ್ತಾ ಹೈ ರಾಷ್ಟ್ರೀಯ ಸಮ್ಮಾನ್. ಆಜ್ ಹಿ ನಾಮಾಂಕನ್ ಕರೇ ರಾಷ್ಟ್ರೀಯ ಗೋಪಾಲ್ ರತ್ನ ಪುರಸ್ಕಾರ 2026 ಕೆ ಲಿಯೆ. ಇಸ್ ಪುರಸ್ಕಾರ ಕೆ ಲಿಯೆ 3 ಶ್ರೇಣಿಯೋ ಮೇ ಹೋತಾ ಹೈ ಚಯನ್, ಸರ್ವಶ್ರೇಷ್ಠ ಡೇರಿ ಕಿಸಾನ್, ಸರ್ವಶ್ರೇಷ್ಠ ಡೇರಿ ಸಹಕಾರಿ ಸಮಿತಿ ಔರ್ ಸರ್ವಶ್ರೇಷ್ಠ ಎಐ ತಕ್ನೀಷಿಯನ್. ಉತ್ತರ ಪೂರ್ವಿ ಕ್ಷೇತ್ರ ಔರ್ ಹಿಮಾಲಯ ರಾಜ್ಯೋ ಕೆ ಲಿಯೆ ವಿಶೇಷ ಪುರಸ್ಕಾರ ಕಾ ಪ್ರಾವಧಾನ್. ನಾಮಾಂಕನ್ ಕಿ ತಿಥಿ 10 August to 10 September 2026 ತಕ್. ತೊ ದೇರ್ ಕಿಸ್ ಬಾತ್ ಕಿ, ಆಜ್ ಹಿ ಆವೇದನ್ ಕರೇ www.awards.gov.in ಪರ್ ಯಾ ಸಂಪರ್ಕ ಕರೇ ನಜದೀಕಿ CSC ಕೇಂದ್ರ ಪರ್. ರಾಷ್ಟ್ರೀಯ ಗೋಪಾಲ್ ರತ್ನ ಪುರಸ್ಕಾರ 2026 ಪಶುಪಾಲನ್ ಏವಂ ಡೇರಿ ವಿಭಾಗ್ ಭಾರತ ಸರ್ಕಾರ ದ್ವಾರಾ ಜನಹಿತ್ ಮೇ ಜಾರಿ.

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಎಂದೆಂದು ನಿನಗಾಗಿ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರು ಬರೆದ ಗೀತೆ, ವಿ ಹರಿಕೃಷ್ಣ ಅವರ ಸಂಗೀತವಿದ್ದ ಹಾಡು ಇದಾಗಿತ್ತು. 4:24:45 ಸಮಯ ಆಗಿದೆ. ಪರಿಮಳ, ಸಿನಿಮಾ ಪರಿಮಳ, ಸಿನಿಮಾ ಜಗತ್ತನ್ನು ನಾವು ಅನ್ವೇಷಣೆ ಮಾಡ್ತಾ ಹೋದರೆ ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ನಮಗೆಲ್ಲ ಗಂಧದ ಗುಡಿ ಎನ್ನುವ ಸೊಗಸಾದ ಸಿನಿಮಾ ಗೊತ್ತಿದೆ. ಈ ಗಂಧದ ಗುಡಿ ಎನ್ನುವ ಸಿನಿಮಾವನ್ನು ಯಾರ್ಯಾರು ಎಷ್ಟೆಷ್ಟು ಸಲ ನೋಡಿದಾರೋ ಗೊತ್ತಿಲ್ಲ. ಆ ಸಿನಿಮಾವನ್ನು ನೋಡಿ ಯಾರ್ಯಾರ ಮೇಲೆ ಏನೇನು ಪ್ರಭಾವ ಆಗಿದೆ ಅಂತ ಒಂದು ಕಡೆ ನಮಗೆ ದಾಖಲು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಈ ಗಂಧದ ಗುಡಿ ಸಿನಿಮಾ ಒಂದಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಅಂತ ಹೇಳಿ ಅದನ್ನು ಗಮನಿಸಿ ಒಂದು ಕಡೆ ದಾಖಲು ಮಾಡಿ ಇಟ್ಟಿದ್ದಾರೆ. ಗಂಧದ ಗುಡಿ 1973 ಬಂದಂಥ ಈ ಸಿನಿಮಾದ ವಿಶೇಷತೆ, ಪ್ರಭಾವ, ಪರಿಣಾಮ ಅಂತ ಕೂಡ ನಾವು ಹೇಳಬಹುದು. ಗಂಧದ ಗುಡಿ ಸಿನಿಮಾ ಆಗ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ಮತ್ತು ಕಾಡು ಪ್ರಾಣಿಗಳ ಸಂರಕ್ಷಣೆಯನ್ನು ಕುರಿತ ಕಥೆಯನ್ನು ಒಳಗೊಂಡ ಸಿನಿಮಾ ಅನ್ನುವ ವಿಶೇಷತೆಯನ್ನು ಒಳಗೊಂಡಿತ್ತು. ಮತ್ತು ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಆನೆಗಳನ್ನು ಹೇಗೆ ಸೆರೆ ಹಿಡಿತಾರೆ ಅನ್ನುವ ಅಂದರೆ ಆನೆ ಖೆಡ್ಡ ಈ ಒಂದು ಕಾರ್ಯವನ್ನು ಕೂಡ ತುಂಬ ಪರಿಣಾಮಕಾರಿಯಾಗಿ ಈ ತೆರೆಯ ಮೇಲೆ ತೋರಿಸಿದ ಸಿನಿಮಾ ಅನ್ನುವ ಹೆಗ್ಗಳಿಕೆ ಕೂಡ ಇದಕ್ಕೆ ಬಂತು. ಆಮೇಲೆ ಸಿನಿಮಾ ಬಿಡುಗಡೆ ಆದ ಮೇಲೆ ಅರಣ್ಯ ಇಲಾಖೆಯವರು ಒಂದಷ್ಟು ಕಾರ್ಯಾಚರಣೆಯನ್ನು ಮಾಡಿ ಅನಧಿಕೃತವಾಗಿ ಇದ್ದಂತಹ ಆನೆಯ ದಂತ, ಬೇರೆ ಬೇರೆ ಪ್ರಾಣಿಗಳ ಗರಿ, ತುಪ್ಪಟ, ಚರ್ಮ, ಗಂಧದ ಕಟ್ಟಿಗೆ ಇವೆಲ್ಲವನ್ನು ಕೂಡ ಅಂದರೆ ನಾಡಿನ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಇರುವಂಥ ಕಾಡುಗಳಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಏನೇನು ಕಳ್ಳತನ ಆಗಿದೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದ್ರಂತೆ. ಅದರ ಜೊತೆಗೆ ಈ ಸಿನಿಮಾದಲ್ಲಿ ಟೈಟಲ್ ತೋರಿಸ್ತಾ ಇರಬೇಕಾದ್ರೆ ಅಂದರೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಕಥೆ, ಚಿತ್ರಕಥೆ, ಯಾರ್ಯಾರು ಏನೇನು ಪಾತ್ರ ವಹಿಸಿದ್ದಾರೆ ಅಂತೆಲ್ಲ ಸಿನಿಮಾದ ಶೀರ್ಷಿಕೆಯನ್ನು ತೋರಿಸ್ತಾ ಗಂಧದ ಎಣ್ಣೆಯನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸಲಾಗಿತ್ತಂತೆ. ಮತ್ತು ಗಂಧದ ಗುಡಿ ಸಿನಿಮಾ ಅಂತ ಹೇಳಿದರೆ ಸಿನಿಮಾದ ಒಂದು ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಎಲ್ಲ ಪೂರ್ತಿ ಶೂಟಿಂಗ್ ನಡೆದಿದ್ದು ಕಾಡಿನಲ್ಲೇ, ಇಡೀ ಕಾಡಿನಲ್ಲಿ ಶೂಟಿಂಗ್ ಮಾಡಿದ್ರು. ಇದರಲ್ಲಿ ಯಾವುದೇ ಒಂದು ಸಿಟಿ ಅಥವಾ ಹಳ್ಳಿ ಯಾವ ಒಂದು ಪ್ರದೇಶದಲ್ಲೂ ಶೂಟಿಂಗ್ ಮಾಡದೆ ಪೂರ್ತಿ ಒಟ್ಟಾರೆಯಾಗಿ ಕಾಡಿನಲ್ಲೇ ಶೂಟಿಂಗ್ ಮಾಡಿದ್ರು ಅನ್ನೋದು ಕೂಡ ಒಂದು ವಿಶೇಷ. ಇದರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಸಿನಿಮಾಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರಾದಂಥ MP ಶಂಕರ್ ಅವರಿಗೆ ಏನು ಕಾಲ್ ಶೀಟ್ ಕೊಟ್ಟಿರ್ತಾರೆ ಅವಾಗಿಂದ ಶುರುವಾಗಿ ಅಂದರೆ ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಮುಂಚೆ, ಸಿನಿಮಾ ಬಿಡುಗಡೆ ಆದಮೇಲೆ ಸಿನಿಮಾ ಸಾಕಷ್ಟು ಯಶಸ್ಸನ್ನು ಕೂಡ ಪಡ್ಕೊಂಡ್ರೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ವಾದ ವಿವಾದ, ಕೋಪ, ತಾಪ, ವಿರಸ, ಹೀಗೆ ಬೇರೆ ಬೇರೆ ರೀತಿಯ ಮಿಶ್ರ ಅಭಿಪ್ರಾಯವೂ ಕೂಡ ಸಿನಿಮಾದ ಹೊರಗಡೆ ಆಯಿತು ಅಂತ ಕೂಡ ಹೇಳ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವತ್ತಿನಿಂದ ಇವತ್ತಿನವರೆಗೆ ಹಾಗೆ ಹೇಳ್ತಾರೆ, ಮುಂದೇನು ಕೂಡ ಇಂಥ ಒಂದು ಚಂದದ ಸಿನಿಮಾ ಬರೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೊಂದು ವಿಶೇಷವಾದಂಥ ಸಿನಿಮಾ ಈ ಒಂದು ಸಿನಿಮಾ ಅಂತ ಹೇಳಿ ಈ ಒಂದು ಗಂಧದ ಗುಡಿ ಸಿನಿಮಾಕ್ಕೆ ಸಾಕಷ್ಟು ವಿಶೇಷತೆಗಳನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು.

ನಿಲ್ಲು ನಿಲ್ಲು ನಿಲ್ಲು ಅನ್ನುವ ಹಾಡು ದಿಲ್ ರಂಗೀಲಾ ಚಿತ್ರದಿಂದ ಆರಿಸಿದ್ದು. ಕಾರ್ತಿಕ್ ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯಕಿಣಿಯವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಅಂಗಾರಕ ಚಿತ್ರದ ಹಾಡು ಕೇಳಿದ್ರೆ ಕಣ್ಣು ಕಣ್ಣಲ್ಲೇ ಅಂತ, ಅದು ದೀಪಕ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಶ್ಯಾಮ್ ಶಿವಮೊಗ್ಗ ಅವರ ರಚನೆ, ಅರ್ಜುನ್ ಜನ್ಯ ಅವರದ್ದೇ ಸಂಗೀತವಿತ್ತು.

ಓಂಕಾರ ಝೇಂಕಾರ ವಿವಿಧ ಭಾರತಿ 102.9 FM ಸಮಯ ಆಗಿದೆ. 4:38:20 ಪರಿಮಳ ಪರಿಮಳ ಕಾರ್ಯಕ್ರಮ. ಒಬ್ರು ಹೇಳ್ತಾ ಇದ್ರೆ ಮಂತ್ರಾಲಯದಲ್ಲಿ ರಾಯರ ಪ್ರಸಾದದ ಪರಿಮಳ ಚಂದ, ವಿವಿಧ ಭಾರತಿಯಲ್ಲಿ ಪರಿಮಳದ ಕಾರ್ಯಕ್ರಮ ಚಂದ, ಹಾಡುಗಳ ಪರಿಮಳ ಇನ್ನೂ ಚಂದ ಅಂತ ಹೇಳಿ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ವರಲಕ್ಷ್ಮಿ ಅವರು, ಅನಂತಕುಮಾರ್ ಅರಸ್, ಹಾಗೆ ಸಾಕಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ. ಇನ್ನು 1982 ಬಂದ ಸಿನಿಮಾ ಅದು ಹೊಸ ಬೆಳಕು. ನಮಗೆಲ್ಲ ಗೊತ್ತೇ ಇದೆ ಹೊಸ ಬೆಳಕು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಶ್ರೀನಿವಾಸ ಮೂರ್ತಿ, ಅಶ್ವತ್ಥು, ಸರಿತಾ,

ಸುಧಾ ಸಿಂಧೂರ್ ಸೇರಿದ ಹಾಗೆ ಬಹಳಷ್ಟು ಜನರ ಒಂದು ತಾರಾಗಣ ಇತ್ತು. ಮತ್ತೆ ದೊರೈ ಭಗವಾನ್ ಅವರ ನಿರ್ದೇಶನ ಇತ್ತು. ಸಿನಿಮಾಗಳಿಗೆ ಹಾಡನ್ನು ಬರೆದಿದ್ದವರು ವಿಜಯ ಜಿ ಉದಯ ಶಂಕರ್ ಅವರು. ಒಂದು ಹಾಡು ಮಾತ್ರ ಕುವೆಂಪು ಅವರು ಕವಿತೆಯನ್ನು ಸಿನಿಮಾದಲ್ಲಿ ಅಳವಡಿಸ್ಕೊಳ್ಳಲಾಗಿತ್ತು. ಹೀಗೆ ಸಾಕಷ್ಟು ಒಂದು ಜನ ಮೆಚ್ಚಿದ ಸಿನಿಮಾ ಹೊಸ ಬೆಳಕು. ಅಂದರೆ ಜನ ಮೆಚ್ಚಿದ ಈ ಒಂದು ಸಿನಿಮಾ, ಈ ಸಿನಿಮಾದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಹೊಸ ಬೆಳಕು ಸಿನಿಮಾದಲ್ಲಿ ಕುವೆಂಪು ಅವರ ಕವಿತೆಯನ್ನು ಬಳಸ್ಕೊಂಡಿರೋದು ನಮಗೆಲ್ಲ ಗೊತ್ತೇ ಇದೆ. ತೆರೆದಿದೆ ಮನೆ ಓ ಬಾ ಅತಿಥಿ ಅಂಥೇಳಿ ಇಬ್ಬರು ಗಾಯಕಿಯರು ಹಾಡಿರುವಂತಹ ಚಂದದ ಹಾಡು ಇದು. ಕುವೆಂಪು ಅವರ ಹಾಡನ್ನು ಸಿನಿಮಾದಲ್ಲಿ ಬಳಸ್ಕೊಳ್ಬೇಕು ಅಂತ ಹೇಳಿ ಕುವೆಂಪು ಅವರ ಮನೆಗೆ ಹೋಗಿ ಸಿನಿಮಾ ತಂಡದವರು ಕೇಳ್ತಾರೆ, ನಾವು ಹೊಸ ಬೆಳಕು ಸಿನಿಮಾದಲ್ಲಿ ನಿಮ್ಮ ಹಾಡು ತೆರೆದಿದೆ ಮನೆ ಓ ಬಾ ಅತಿಥಿ ಈ ಹಾಡನ್ನು ನಾವು ಬಳಸ್ಕೊಳ್ತೀವಿ ಅಂತ ಕೇಳಿದಾಗ ರಾಷ್ಟ್ರಕವಿ ಕುವೆಂಪು ಅವರು, ನೀವು ರಾಜ್ಕುಮಾರ್ ಅವರ ಸಿನಿಮಾಗೆ ಈ ಹಾಡನ್ನು ಬಳಸ್ಕೊಳ್ಳೋದಾದರೆ ಧಾರಾಳವಾಗಿ ಬಳಸ್ಕೊಳ್ಳಿ, ಆದರೆ ಒಂದೇ ಒಂದು ಷರತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಂದು ಸಲ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಯ್ಯೋ ಅಯ್ಯೋ ಅಯ್ಯೋ ಅವ್ರು ಕರೆಯೋದು ಹೆಚ್ಚ ನಾವು ಹೋಗೋದು ಹೆಚ್ಚ ಅಂತ ಹೇಳಿ ಕುವೆಂಪು ಅವ್ರ ಮನೆಗೆ ಬರ್ತಾರೆ. ಕುವೆಂಪು ಅವ್ರ ಮನೆಗೆ ಬಂದು ಆ ಇಬ್ಬರು ದಿಗ್ಗಜರು ಅಂತಲೇ ಹೇಳಬೇಕು, ಅಂದರೆ ಅವರಿಬ್ಬರು ಕೂಡ ಕರ್ನಾಟಕದ ಕೀರ್ತಿ ಕಳಸ. ಒಬ್ಬರು ವಿಶ್ವವಿಖ್ಯಾತ ನಟ ಅಂತಲೇ ಹೇಳಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗೆ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ರಾಷ್ಟ್ರಕವಿ ಕುವೆಂಪು ಅವರಿಬ್ಬರ ಒಂದು ಭೇಟಿ. ಇಬ್ಬರೂ ಕೂಡ ಕಲಾಶಿಖರ ಅಂತಲೇ ಹೇಳ್ಬೋದು. ಒಬ್ಬರು ಸಾಹಿತ್ಯ ದಿಗ್ಗಜರಾದರೆ ಮತ್ತೊಬ್ಬರು ನಟ ಸಾರ್ವಭೌಮ. ಇವರಿಬ್ಬರ ಭೇಟಿ, ಇವರಿಬ್ಬರ ನಡುವಿನ ಆ ಸಂದರ್ಭದಲ್ಲಿ ಏನು ಮಾತಾಡಿದರೋ ಗೊತ್ತಿಲ್ಲ, ಆದರೆ ಈ ಹಾಡು ಈ ಸಿನಿಮಾ ಇವೆಲ್ಲವೂ ಕೂಡ ಅದ್ಭುತವಾದಂಥ ಒಂದು ವಿಶೇಷ ಕನ್ನಡ ಚಿತ್ರ ಜಗತ್ತಿನಲ್ಲಿ ಅಂತಲೇ ಹೇಳಬಹುದು. ಹೀಗೆ ಇಬ್ಬರ ದಿಗ್ಗಜರ ನಡುವಿನ ಒಂದು ಚಂದದ ಹೊಂದಾಣಿಕೆಯಿಂದ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗೆ ನೀವು ನನ್ನ ಹಾಡನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದು, ಅವರನ್ನು ಒಂದು ಸಲ ನಮ್ಮ ಮನೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು, ಆ ಮಾತನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಕುವೆಂಪು ಅವರ ಮನೆಗೆ ಹೋಗಿದ್ದು, ವಿಶ್ವ ಮಾನವ ಸಂದೇಶವನ್ನು ಬರೆದು ಕನ್ನಡಿಗರ ಮನೆ ಮನ ತಲುಪಿ ಅದರ ಆಶಯಗಳು ಸಾಕಾರ ಆಗಬೇಕು ಅಂದರೆ ರಾಜ್ಕುಮಾರ್ ಅವರು ಹಾಡಬೇಕು ಅಂತ ಕುವೆಂಪು ಅವರು ಹೇಳಿದ್ದು. ಎಲ್ಲವೂ ಕೂಡ ಕುವೆಂಪು ಅವರು ಸಾಹಿತಿಯಾಗಿ ಸಾಹಿತ್ಯ ಕ್ಷೇತ್ರವನ್ನು ಮೀರಿ ಬೆಳೀತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಹಾಗೆ ಸಿನಿಮಾ ಕಲಾವಿದನಾಗಿ ಸಿನಿಮಾ ರಂಗವನ್ನು ಮೀರಿ ಬೆಳೆದು ಅವರಿಬ್ಬರು ಕರ್ನಾಟಕದ ಹೆಮ್ಮೆ, ಕರ್ನಾಟಕದ ರತ್ನ ಅಂತಲೇ ಹೆಸರಾದರು.

ಕನ್ನಡದ ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ನಕ್ಷತ್ರವಾಗಬೇಕು, ಅಮೃತ ಬಿಂದುವಾಗಬೇಕು. ಇದು ನಮ್ಮ ಆಶೆ. ಈ ಆಶೆಯನ್ನು ಈಡೇರಿಸಲು ದುಡಿಯುವುದರಲ್ಲಿ ಎಲ್ಲ ದೇಶ ಭಾಷಾ ಬಾಂಧವರು, ಅವರ ಅದೃಷ್ಟ ಶಕ್ತಿಗಳು ಸಹಕರಿಸಲಿ. ಹೀಗೆ ಕರೆ ನೀಡಿದವರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿವೃದ್ಧಿಗಾಗಿ ದುಡಿದ ಹಿರಿಯ ಕವಿ ಡಿ ವಿ ಗುಂಡಪ್ಪನವರು.

ವಿವಿಧ ಭಾರತಿಯಲ್ಲಿ ಬೆಳಗಿನಿಂದ ರಾತ್ರಿವರೆಗೂ ಇಂಥ ಅನೇಕ ವಿಷಯಗಳನ್ನು ಕೇಳ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿತಾನೆ ಇರುತ್ತೆ. ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಸಮಯ 4:47:55 ಮುಂದೆ ಕೇಳಿ ಚತುರ್ಭುಜ ಚಿತ್ರದ ಹಾಡು. ವಿಜಯಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿದೆ. ಎಂ ಆರ್ ಶೇಖರ್ ಅವರ ಸಾಹಿತ್ಯ ಇದೆ. ಪೂರ್ಣಚಂದ್ರ ತೇಜಸ್ವಿ, ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಇರುವಂತಹ ಹಾಡು. ಅದರ ಜೊತೆಗೆ ಅಯೋಧ್ಯಾಪುರಂ ಚಿತ್ರದ ಹಾಡು ಕೂಡ ಬರ್ತಾ ಇದೆ ಚೇತನ್. ಹಾಗೆ ಅನುರಾಧ ಭಟ್ ಅವರು ಹಾಡಿದ್ದಾರೆ. ವಿ ಲವ ಅವರ ರಚನೆ, ಸಾಗರ್ ನಾಗಭೂಷಣ್ ಅವರ ಸಂಗೀತ ಇದೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವೆಲ್ಲ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಯಾವುದಿದು ಹೊಸ ಬೆಳಕು ಸಿನಿಮಾದಲ್ಲಿ ಹೌದು, ಸರಿತಾ ಅವರ ಜೊತೆಗೆ ಸುಧಾ ಸಿಂಧೂರ್ ಅವರು ಕೂಡ ನಟಿಸಿದ್ದಾರೆ. ಪರಿಮಳ ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ ಹರೀಶ್ ಅವರು ಮಲೇಶ್ವರಂಯಿಂದ. ಎಲ್ಲ ಹೊಸ ಥರ ಲಿರಿಕ್ಸ್ ಇರುವಂಥ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದೇ ಇಲ್ಲ ಅಂತ ಹೇಳ್ತಾ ಇದ್ರೆ ನಾಗರತ್ನ ಅವರು ರಾಜಾಜಿನಗರದಿಂದ ಕಲಬುರಗಿಯ ಚಂದುಲಾಲ್ ಅವರು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ. ಈ ಹೊತ್ತಿನಲ್ಲಿ ನೀವು ಆಯ್ಕೆ ಮಾಡಿದಂಥ ಹಾಡು ಮಾಹಿತಿ ಎಲ್ಲವೂ ಕೂಡ ಚೆನ್ನಾಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಯುವ ಪೀಳಿಗೆಯ ಅಗತ್ಯ ಆಲೋಚನೆಗೆ ತಕ್ಕಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬ್ಯಾಂಕಾಕ್ನಿಂದ ಆಗಮಿಸಿದ ಪ್ರಯಾಣಿಕರೊಬ್ಬರಿಂದ ಕಸ್ಟಮ್ಸ್ ಅಧಿಕಾರಿಗಳು 5,46,00,000 ರೂಪಾಯಿ ಮೌಲ್ಯದ 15 kg 600 g ಹೈಡ್ರೋಫೋನಿಕ್ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ಖಂಡಿಸಿ ಹಾಗೂ ಮಲೆನಾಡು ಉಳಿಸುವಂತೆ ಆಗ್ರಹಿಸಿ ಇಂದು ತೀರ್ಥಹಳ್ಳಿಯ ಬಿಂತಳದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತ್ತು. ಪಾದಯಾತ್ರೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಮೊದಲ ಮತ್ತು ಎರಡನೇ ಪಟ್ಟಿಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ತಾಲೂಕುಗಳನ್ನು ಸೇರಿಸದಿರುವುದನ್ನು ಖಂಡಿಸಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ನಟ ದರ್ಶನ್ ವಿಚಾರಣೆಯ ಸಮಯದಲ್ಲಿ ತಮ್ಮನ್ನು ಖುದ್ದಾಗಿ ಹಾಜರುಪಡಿಸದಿರುವ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇಂದು ಅಂತಾರಾಷ್ಟೀಯ ಸ್ವಚ್ಛ ವಾಯು ದಿವಸ್ ಆಯೋಜಿಸಿದೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾತ್ಸವ್ ಮಾತನಾಡಿ, ಎನ್ಸಿಎಪಿ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಕೊಚ್ಚಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಬುಧಾಬಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಎಂಜಿನ್ ಆಯಿಲ್ ಒತ್ತಡದ ಎಚ್ಚರಿಕೆಯ ಬಳಿಕ ಕೊಚ್ಚಿ ವಿಮಾನ ನಿಲ್ದಾಣಕ್ಕೆ ಹಿಂತಿರುಗಿದೆ. ಚೆನ್ನೈನಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯಲ್ಲಿ ಪೂರ್ವ ವಲಯ ಆಟಗಾರ ಇಶಾನ್ ಕಿಶನ್ 2 ಗಳಿಸಿದ್ದಾರೆ. ಇತ್ತೀಚಿನ ವರದಿ ಬಂದಾಗ ದಕ್ಷಿಣ ವಲಯದ ವಿರುದ್ದ ಪೂರ್ವ ವಲಯ ಮೊದಲ ಇನ್ನಿಂಗ್ಸ್ನಲ್ಲಿ 8 ನಷ್ಟಕ್ಕೆ 708 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:04:20.

ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 6:02 ಗಾನ ಬಜಾನ ಸೇಫ್ ಡ್ರೈವ್ನ ಮುಂದುವರೆದ ಭಾಗ. ಇನ್ನು 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:02 ಗಾನ ಭಜಾನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಭಾವಚಿತ್ತಾರ. ಇನ್ನು 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು ನಿಮಗಾಗಿ. 10:02 ಎಂದಿನಂತೆ ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಂಜೆ ನೀವು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:05 ನಾದೋಪಾಸನೆ ಭಕ್ತಿಗೀತೆಗಳನ್ನು ಕೇಳುವಂತಹ ಸಮಯ. ಇನ್ನು 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕನ್ನಡ ರತ್ನ ಭಂಡಾರದ ಜೊತೆಗೆ. ನಂತರ ಭಾವಗೀತೆಗಳು, ಹಾಗೇನೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ 9:00. 9:00 ಇಂದಿನ ವಿಶೇಷ, ಆ ದಿನದ ವಿಶೇಷತೆಯನ್ನು ಕುರಿತು ಮಾತನಾಡ್ತಾರೆ, ಕಾರ್ಯಕ್ರಮ ಇರುತ್ತೆ. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕಲಾಭಾರತಿ. 12:00 ಪ್ರದೇಶ ಸಮಾಚಾರ. 12:05 ಕರೆಗೊಂದು ಹಾಡು, ನಿಮ್ಮ ಕರೆ ನಿಮ್ಮ ಕರೆಗೆ ನಮ್ಮ ಹಾಡು. 1:02 ಚಿತ್ರಗೀತೆಗಳು. 1:10 ಪ್ರದೇಶ ಕನ್ನಡದಲ್ಲಿ ವಾರ್ತೆಗಳು. 1:20 ನಾಳೆ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಕ್ವಿಜ್ ರಸಪ್ರಶ್ನೆ ಕೇಳಲಿದ್ದೀರಿ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳಬಹುದು. 3:00 ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ, ಮುಕ್ತ ಮಾತುಕತೆಗೆ ಒಂದು ವೇದಿಕೆ. 5:02 ಕಾರ್ಯಕ್ರಮ ವಿವರಣೆ. ವಿವರಣೆಯ ನಂತರ 5:05 ಅಂದರೆ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ನಾಳೆ ಸಂಜೆ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ನ ಮುಂದುವರೆದ ಭಾಗವಾಗಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:02 ಗಾನ ಬಜಾನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಂತರ 8:00 ಗಾನ ಬಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡನ್ನು ಕೇಳಿ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾಳೆ ನೀವು ಕೇಳಬಹುದು. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯವನ್ನು ಮಾಡಿಕೊಂಡ್ರಿ. ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳ ಪಯಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆಯೇ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲಿಗೆ ಸಿಪಾಯಿ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ. ಖಂಡಿತ ಮೇಘರಾಜನ ಕೃಪೆ ಈಗ ಎಲ್ಲ

ಪೂಜಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ರಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು. ಅನೇಕ ಗೆಳೆಯರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಇವತ್ತಿನ ಗೀತೆಗಳಂತೂ ತುಂಬ ಇಷ್ಟ ಆಗ್ತಾ ಇದೆ, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಇಳಿ ಹೊತ್ತಿನಲ್ಲಿ ಈ ರೀತಿಯ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವುದೇ ಒಂದು ಚಂದ ಅಂತ ಅವರ ಅಭಿಮತ. ಇನ್ನು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹೆತ್ತವರು ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಮತ್ತೊಮ್ಮೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಕಾಂಬಿನೇಷನ್, ಹಂಸಲೇಖ ಅವರದೇ ಸಂಗೀತ ಸಾಹಿತ್ಯ.

ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಹುಲಿಯ ಚಿತ್ರದ ಗೀತೆ ಇನ್ನೀಗ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಕೆ ವಿ ರಾಜು ಅವರು ಬರೆದಂತಹ ಗೀತೆಗೆ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನ.

ಹೆಲೋ ಡ್ಯಾಡಿ ಚಿತ್ರದ ಗೀತೆ ಬಂಧನ ಬಾಳಿಕೆ ಖಂಡಿತ ಬೇಕಲ್ವಾ? ಒಂದು ಬಂಧನ, ಪ್ರೀತಿಯ ಬಂಧನ ಬೇಕೇ ಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಒಂದು ಇಂಪಾದ ಗೀತೆ ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆಗೂ ಸಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಚಿತ್ರ ಮತ್ತು ಇಳೆಯರಾಜ ಅವರ ಜೊತೆಗೂಡಿ ಗುಲಾಬಿ ಚಿತ್ರದ ಗೀತೆ ಇದು. ಎಸ್ ನಾರಾಯಣ್ ಅವರು ಬರೆದಂತಹ ಗೀತೆಗೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನ.

ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ತುತ್ತಮುತ್ತ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಬಹುತೇಕ ಹಂಸಲೇಖ ಮತ್ತು ಇಳಯರಾಜ ಅವರ ಸಂಗೀತ ನಿರ್ದೇಶನದ ಚಿತ್ರಗೀತೆಗಳು ಪ್ರಸಾರ ಆಯಿತು. ಕಾರ್ಯಕ್ರಮದ ಕೊನೆಯ ಗೀತೆ ಆದಿತ್ಯ ಚಿತ್ರದು. ರಾಜೇಶ್ ರಾಮನಾಥ್ ಅವರ ಸ್ವರಕಲ್ಪನೆಗೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ಇದೆ. ಧ್ವನಿಯಾಗಿರುವ ಗಾಯಕರು ಮನು ಮತ್ತು ಚಿತ್ರಾ.

ಎಷ್ಟು ಚೆನ್ನಾಗಿದ್ದಾಳೆ ಅವಳು, ಏನು ಹೆಸರಿರ್ಬೋದು ಇಳಿದು ಸುಂದರಿ ರೂಪ. ದೇವ್ರೆ ನಂಗೆ ಖುಷಿ ಇಡ್ತಾ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್.

ಆದಿತ್ಯ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಡ್ಯೂರಾಂಡ್ ಕಪ್ ಪಂದ್ಯಾವಳಿ 2026 ಅಧ್ಯಕ್ಷರ ಕಪ್ ಅನ್ನು ವಿಜೇತ ತಂಡವಾದ ಪೂರ್ವ ಬಂಗಾಳ ಫುಟ್ಬಾಲ್ ಕಪ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಬರ ಪರಿಸ್ಥಿತಿ ವರದಿ ಆಧರಿಸಿ ರಾಜ್ಯದಲ್ಲಿ ಇನ್ನೂ ಅನೇಕ ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಲಾಗುವುದು. ರೈತರ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಲು ವಿಶೇಷ ಅಧಿವೇಶನ ಕರೆಯಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಇಡೀ ಜಗತ್ತು ಅನಿಶ್ಚಿತತೆಯ ಬಗ್ಗೆ ಚಿಂತಿತವಾಗಿರುವ ಯುಗದಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಸಂಬಂಧ ಹೊಂದಿದೆ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸೆಂಬರ್ಗ್ನ ಉಪಪ್ರಧಾನಿ ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟೆಲ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾದ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಈ ವಿಷಯ ತಿಳಿಸಿದರು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕೆಲಸವು ಶುದ್ಧ ಸಾತ್ವಿಕ ಪ್ರೇಮ ಅಥವಾ ಶುದ್ಧ ಮತ್ತು ಉದಾತ್ತ ಪ್ರೀತಿಯ ತತ್ವಶಾಸ್ತ್ರದ ಮೇಲೆ ಸ್ಥಾಪಿತವಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಲಂಡನ್ನಲ್ಲಿ ನಡೆದ ಸಂವಾದದಲ್ಲಿ ಅವರು ಮಾತನಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದ ಮೋಹನ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಇತರೆ ನಾಲ್ವರು ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ದೊಡ್ಡಕಾರಿ ಸಮೀಪ ಇಂದು ಸಂಭವಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 383 ಅಂಕ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,133 ಅಂಕ ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 119 ಅಂಕ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,779 ಅಂಕ ದಾಖಲಾಗಿದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ ಮೂರನೇ ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ನ ಮುಂದುವರೆದ ಭಾಗ ಗಾನ ಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅನೇಕರು ಮೆಸೇಜ್ ಮಾಡ್ತಾ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು, ತುಂಬ ಖುಷಿಯಾಯಿತು, ಹಳೆಯ ಗೀತೆಗಳು ಅದರಲ್ಲೂ ಇಂಪಾದ ಹಂಸಲೇಖ ಮತ್ತು ಇಳಯರಾಜ ಅವರ ಸಂಗೀತ ನಿರ್ದೇಶನದ ಗೀತೆಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹೀಗೆ ಇನ್ನಿತರೆ ಹಿರಿಯ ಗಾಯಕರ ಧ್ವನಿಯಲ್ಲಿ ಕೇಳೋದೇ ಒಂದು ಚಂದ ಅಂತ ಹೇಳಿ ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಇವತ್ತಿನ ಕಾರ್ಯಕ್ರಮವನ್ನು ಇಷ್ಟಪಟ್ಟಂತಹ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಗಾನ ಭಜನ ಗಾನ ಭಜನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆ ಆಗ್ತೀವಿ. ಜೀವನ ನಾವು ಅಂದ್ಕೊಂಡಂತೆ ಕೆಲವು ಸಾರಿ ಆಗ್ತಾ ಇರಲ್ಲ, ಕೆಲವು ಸಾರಿ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ನಿರೀಕ್ಷೆಯನ್ನು ಮೀರಿ ಒಂದಷ್ಟು ವಿಷಯಗಳು ನಡೀತಾ ಇರುತ್ತೆ. ಕೆಲವು ಸಾರಿ ಎಲ್ಲವೂ ಮಾಡರೇಟಾಗಿ ಸಿಂಪಲ್ಲಾಗಿ ಸರಳವಾಗಿ ಹೋಗ್ತಾ ಇರುತ್ತೆ. ಆದರೆ ಇವತ್ತಿನ ವಿಷಯ ಏನಪ್ಪ ಅಂದರೆ, ಯಾವುದೇ ಒಂದು ಬೀಗ ಇದ್ದ ಮೇಲೆ ಅದಕ್ಕೊಂದು ಕೀ ಅಂತ ಇರಲೇಬೇಕು ಅಲ್ವಾ? ಇನ್ನು ಮನೆಯನ್ನು ನಾವು ಮನೆ ಅಷ್ಟೇ ಅಲ್ಲ, ಅದು ಅನೇಕ ನಮ್ಮ ತುಂಬ ಬೆಲೆ ಬಾಳುವಂತಹ ವಸ್ತುಗಳನ್ನು ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಟಾಗ ಅದಕ್ಕೊಂದು ಲಾಕ್ ಅಂತ ಹಾಕ್ತೀವಿ. ಆ

ಈಗ ಮತ್ತು ಕೀಲಿ ಎರಡು ಎಷ್ಟು ಮುಖ್ಯ ಅಂದರೆ ಅದನ್ನು ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ ಬದುಕು ಅಂತ. ಯಾಕೆ ಈ ವಿಷಯ, ಯಾಕೆ ಇವತ್ತು ಬೀಗ ಮತ್ತು ಕೀ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇವೆಲ್ಲವನ್ನು ತಿಳ್ಕೋಬೇಕು ಅಂದರೆ ಗಾನ ಭಜಾನ ಕಾರ್ಯಕ್ರಮವನ್ನು ನೀವು ತಪ್ಪದೆ ಕೇಳಬೇಕು ಅಂತ ಹೇಳ್ತಾ ಒಂದು ಗೀತೆ ದರ್ಶನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕಲ್ಟ್ ಚಿತ್ರದ ಗೀತೆ ಇದು.

ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಗದ ಕೀಲಿ ಇವೆರಡರ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಹತ್ರ ಬೀಗ ಇರುತ್ತೆ, ಅದಕ್ಕೆ ಸರಿಯಾದ ಕೀ ಹಾಕಿದ್ರೆ ಮಾತ್ರ ಅದು ನಮಗೆ ಓಪನ್ ಆಗಿ ಮುಂದಕ್ಕೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ, ಅಥವಾ ನಾವು ಹಾಕಿರುವ ಡೋರ್ನ ಓಪನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಈ ವಿಷಯ ಬಂತು ಅನ್ನೋದಾದರೆ, ಇತ್ತೀಚೆಗಷ್ಟೇ ಕಳೆದ ವಾರ ನಮ್ಮನೇಲಿ ಒಂದು ಡೋರ್ನ ಓಪನ್ ಮಾಡಬೇಕಾಗಿತ್ತು, ಅದಕ್ಕೆ ಲಾಕ್ ಹಾಕಿದ್ರು. ಆ ಲಾಕ್ ಹಾಕಿದ್ದ ಡೋರ್ಗೆ ಸರಿಯಾದ ಕೀ ಹಾಕಿ ಓಪನ್ ಮಾಡಬೇಕು. ಏನೇ ಪ್ರಯತ್ನ ಪಟ್ಟರು, ಎಷ್ಟೊಂದು ಕೀಗಳನ್ನು ಬಳಕೆ ಮಾಡಿದ್ರು ಓಪನ್ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ನನ್ನಮ್ಮ ಬೈತಾ ಇದ್ದರು, ಸರಿಯಾದ ಕೀಯನ್ನು ತೊಗೊಂಡು ಬಂದು ಓಪನ್ ಮಾಡು, ನಿನ್ನ ಕೆಲಸ ಅದು ಅಂತ. ಅಂದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಸಾಕಷ್ಟು ಬೇರೆ ಬೇರೆ ಕೀಗಳಿತ್ತು, ಅದು ಒಂದು ಸ್ವಲ್ಪ ಮಿಕ್ಸ್ ಆಗಿತ್ತು. ಸುಮಾರು ದಿನಗಳ ನಂತರ ಆ ಒಂದು ಲಾಕನ್ನು ಓಪನ್ ಮಾಡ್ತಾ ಇದ್ವಿ, ಹಾಗಾಗಿ ಸರಿಯಾದ ಕೀ ಯಾವುದು ಅಂತ ನನಗೆ ತಿಳಿದಿಲ್ಲ. ಏನೇ ಮಾಡಿದ್ರೂ ಸಿಗಲಿಲ್ಲ. ಕೊನೆಗೆ ನನ್ನಮ್ಮ ಬೈದು ಹುಡುಕು ಅಲ್ಲೇ ಇದೆ ಅಂತೆಲ್ಲ ಹೇಳಿದ್ರು. ಎಷ್ಟೇ ಹುಡುಕಿದ್ರು ಸಿಗಲಿಲ್ಲ, ಅದು ಬೇರೆ ಕಡೆ ಇಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ಹಾಗಾಗಿ ಇನ್ನು ಮತ್ತೆ ಸಮಯ ಮುಗೀತು, ಬೇರೆ ಕಡೆ ಬೇರೆ ಕೆಲಸಕ್ಕೆ ಹೋದಾಯಿತು. ನಂತರ ಮತ್ತೆ ಸಂಜೆ ಬಂದು ಮತ್ತೆ ಕೀನ ಹುಡುಕಾಟ. ಈ ಹುಡುಕಾಟ ಮಾಡ್ತಾ ಮಾಡ್ತಾ ಕೊನೆಗೆ ಪ್ರಯತ್ನ ಪಟ್ಟು ಪಟ್ಟು ಸಾಕಷ್ಟು ಸಮಯದ ನಂತರ ಸರಿಯಾದ ಕೀ ನಮಗೆ ದೊರಕ್ತು, ಲಾಕ್ ಓಪನ್ ಆಯಿತು, ನಮಗೆ ಬೇಕಾದ ಕೆಲಸವನ್ನು ಮಾಡಲಿಕ್ಕೆ ಸುಲಭ ಆಯಿತು. ಆದರೆ ಅಕಸ್ಮಾತ್ ಆ ಒಂದು ಚಿಕ್ಕ ಕೀ ಸಿಗದೇ ಹೋಗಿದ್ದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಆಗ ನನ್ನಮ್ಮ ಒಂದು ಮಾತು ಹೇಳಿದ್ರು, ಬದುಕು ಹಾಗೆ, ನಮಗೆ ಬೇಕಾದ ಕೀ ಸರಿಯಾದ ಸಮಯಕ್ಕೆ ಸಿಗದೆ ಹೋದರೆ, ಅಥವಾ ಬದುಕಿನ ಕೀನ ನಾವು ಸರಿಯಾದ ಸಮಯಕ್ಕೆ ಅನ್ಲಾಕ್ ಮಾಡದೆ ಹೋದರೆ ತುಂಬ ಕಷ್ಟ ಆಗತ್ತೆ ಬದುಕಿನ ನಿರ್ವಹಣೆ. ಜೀವನ ಹಾಗೆ ಸುಗಮವಾಗಿ ಸಂಚಾರ ಆಗೋದಿಲ್ಲ. ಹಾಗಾಗಿ ಕೀಯನ್ನು ಯಾವಾಗಲೂ ನೀವು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು, ಅದು ನಿಮಗೆ ಸಿಗುವ ಹಾಗಿರಬೇಕು ಬದುಕಿನ ಕೀ. ಈ ಒಂದು ಮಾತನ್ನು ಸುಮ್ಮನೆ ಸೂಕ್ಷ್ಮವಾಗಿ ತಿಳಿಸಿ ಹೋದರು. ಅದರ ಬಗ್ಗೆ ಆಗಾಗ್ಗೆ ನನ್ನ ಮನಸ್ಸಿನಲ್ಲಿ ಆ ಮಾತು ಗುಣುಗ್ತಾ ಇತ್ತು, ಯೋಚನೆಗೆ ಹಚ್ಚಿತು. ಆಮೇಲೆ ಎಂತಹ ಮಾತನ್ನು, ಜೀವನದ ಸತ್ಯವನ್ನು ನನ್ನಮ್ಮ ತಿಳಿಸಿದ್ರು ಅಂತ ನನಗೆ ಅರಿವಾಯಿತು. ನಿಮಗೇನಿಸುತ್ತೆ, ಜೀವನದ ಬೀಗವನ್ನು ಅನ್ಲಾಕ್ ಮಾಡಬೇಕು ಅಂತ ನಮಗೆಲ್ಲರಿಗೂ ಇಷ್ಟ, ಆದರೆ ಸರಿಯಾದ ಕೀ ಕೆಲವು ಸಾರಿ ನಮಗೆ ಸಿಗೋದೇ ಇಲ್ಲ. ಕೆಲವು ಸಾರಿ ಜೀವನ ಪೂರ್ತಿ ಹುಡುಕ್ತಾ ಇರ್ತೀವಿ, ಹುಡುಕಿದ ಕೀ ಸರಿ ಹೊಂದೋದಿಲ್ಲ. ಏನನ್ಸುತ್ತೆ, ನಿಮ್ಮ ಮನಸ್ಸಿನ ಭಾವನೆ ಏನು? ಈ ಲಾಕ್ ಅಂಡ್ ಕೀನ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಏನನ್ಸುತ್ತೆ, ಬೀಗದ ಕೀಲಿ ಅಂದರೆ ಪ್ರತಿಯೊಬ್ಬರ ಜೀವನದ ಬೀಗದ ಕೀಲಿ ನಮ್ಮ ಕೈಯಲ್ಲೇ ಇರುತ್ತೆ, ಆದರೆ ಅದನ್ನು ಮರೆತು ನಾವು ಎಲ್ಲ ಕಡೆ ದೂಷಣೆ ಮಾಡ್ತಾ ಇರ್ತೀವಿ, ಎಲ್ಲರನ್ನ ಹೇಳ್ತಾ ಇರ್ತೀವಿ, ಕಾರಣಗಳನ್ನು 108 ಕೊಡ್ತಾ ಇರ್ತೀವಿ. ನಿಮಗೇನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091929. ತುಂಬ ಫಾಸ್ಟ್ ಆಯಿತು, ಸ್ವಲ್ಪ ನಿಧಾನವಾಗಿ ಹೇಳಿ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದ್ದರೆ ಖಂಡಿತ ನಿಧಾನವಾಗಿ ತಿಳಿಸ್ತೇನೆ. 9483091029 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

0: ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ ಮೂರು ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ್ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ.

ಹೌದು, ನೀವು ಹೇಳ್ತಾ ಇರೋದು ಸತ್ಯದ ಮಾತು. ಯಾಕೆ ಅಂದರೆ ನಾವು ಒಂದು ಕೀಲಿ ಕೈ ಕಳೆದುಕೊಂಡಿದ್ವಿ. ಅದೇನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಒಂದು ಹುಡುಗಿ ಬಂದಿದ್ಲು, ಆ ಹುಡುಗಿ ಈಗ ನನ್ನ ಕೈ ತಪ್ಪಿ ಹೋಗಿದ್ದಾಳೆ. ಅಲ್ಲಿನಿಂದ ಇಲ್ಲಿವರೆಗೂ ಎಷ್ಟು ಹುಡುಕಿದ್ರು ನಮ್ಮ ಕೇಳಿ ಸಿಗ್ತಾ ಇಲ್ಲ, ಅಂದರೆ ಆ ಹುಡುಗಿ ಸಿಗ್ತಾ ಇಲ್ಲ ಅನ್ನೋದು ಇವರ ಭಾವನೆ ಅಂತ ಭಾವಿಸ್ತೀನಿ. ನಮ್ಮ ಜೀವನ ಮುಗಿದಂತೆ ಭಾಸವಾಗ್ತಿದೆ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಇಲ್ಲಿಂದ ಬಸವರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬದುಕಿನ ಚಿತ್ರಣ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ, ಹಾಗಾಗಿ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಕೀಲಿ ಕೈಯನ್ನು ಹುಡುಕ್ತಾ ಇರುತ್ತೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಆ ಕೀಲಿ ಕೈ ಸಿಗಲಿ ಅನ್ನೋದು ನಮ್ಮ ಆಶಾ ಭಾವನೆ. ಹಾಗಾಗಿ ಬದುಕನ್ನು ನಿರ್ವಹಣೆ ಮಾಡುವಾಗ ಸ್ವಲ್ಪ ಎಚ್ಚರದಲ್ಲಿ ಇರಬೇಕಾಗತ್ತೆ ಅನ್ನೋದು ಈ ಬೀಗ ಮತ್ತು ಕೀಲಿಯ ಪಾಠ ನಮಗೆ ತಿಳಿಸುತ್ತೆ. ಇವೆರಡೂ ವಸ್ತುಗಳು ನೋಡಲಿಕ್ಕೆ ಸರಳವಾಗಿ ಕಂಡರೂ ಕೆಲವು ಸಾರಿ ನಾವು ಎಷ್ಟೊಂದು ಸಾರಿ ನೆಗ್ಲೆಕ್ಟ್ ಮಾಡ್ತೀವಿ, ನಮ್ಮ ಜೋಬಲ್ಲೇ ಇಟ್ಕೊಂಡಿರ್ತೀವಿ, ಎಲ್ಲ ಕಡೆ ಹುಡುಕ್ತಾ ಇರ್ತೀವಿ. ಗಾಡಿ ಕೀ ಆಗಿರ್ಬೋದು, ಕಾರ್ನ ಕೀ ಆಗಿರ್ಬೋದು, ಅಥವಾ ಮನೆ ಬೀಗ ಆಗಿರ್ಬೋದು, ಯಾವುದೇ ಒಂದು ಕೀ ಆಗಿರ್ಬೋದು, ಎಲ್ಲ ಕಡೆ ಹುಡುಕ್ತಾ ಇರ್ತೀವಿ. ಆದರೆ ನಮ್ಮ ಬಳಿಯೇ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡ್ತಾ ಗಾಬರಿಯಲ್ಲಿ ಆತರದಲ್ಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗತ್ತೆ, ಆಗ ನಮಗೆ ಅದರ ಕಷ್ಟವನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನಿರಾಳವಾಗಿ ಸ್ವಲ್ಪ ಶಾಂತ ಚಿತ್ತದಿಂದ ಯೋಚನೆ ಮಾಡಿದ್ರೆ ಎಲ್ಲ ಸಮಸ್ಯೆಗೂ ಒಂದು ಸಲ್ಯೂಷನ್ ಖಂಡಿತ ಇರುತ್ತೆ. ಹಾಗಾಗಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಬದಲು ಇನ್ನಷ್ಟು ಗಾಬರಿ ಮಾಡಿಕೊಂಡು ಇನ್ನಷ್ಟು ಭಯದಲ್ಲಿ ಇನ್ನಷ್ಟು ಸಮಸ್ಯೆಯನ್ನು ಮೇಲೆ ಎಳ್ಕೊಳ್ಳೋದು ನಿಜವಾಗ್ಲೂ ಕಷ್ಟದ ಸಂಗತಿ. ಹಾಗೆ ಬದುಕಿನ ಪಾಠ ಸಹ, ಯಾಕೆಂದರೆ ವಿದ್ಯೆ ಜೊತೆಗೆ ನಾವು ಓದುವಂತಹ ಪುಸ್ತಕ, ಜೀವನದ ಅನುಭವ ಎಲ್ಲವೂ ಇವನ್ನೇ ಹೇಳ್ತಾ ಇರುತ್ತೆ. ನೀತಿ ಪಾಠವನ್ನು ಯಾವುದಾದ್ರೂ ಒಂದು ರೀತಿ ಹೇಳ್ತಾ ಇರುತ್ತೆ. ಹಾಗಾಗಿ ನಮ್ಮ ಸಿನಿಮಾ ಮನರಂಜನೆ ಎಷ್ಟೇ ಇದ್ದರೂ ಅಲ್ಲೊಂದು ನೀತಿ, ಅಲ್ಲೊಂದು ಕತೆ, ಅಲ್ಲೊಂದು ಚಿತ್ರಕಥೆ, ಅಲ್ಲೊಂದು ಪ್ರಯೋಗ, ಅಲ್ಲೊಂದು ವಿಷುಯಲ್ ಮಾಧ್ಯಮ, ಮಾಯಾ ಲೋಕ ಎಲ್ಲವನ್ನ ಕೊಡ್ತಾ ಇರುತ್ತೆ.

ಕೇಳಿದ್ರೆ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು ನಮಗೆ ಬೀದರ್ನಿಂದ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಚಂದ್ರಶೇಖರ್ ಇವರೆಲ್ಲ ನಮಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನವೆಂಬ ಬೀಗವನ್ನು ಯಾವುದೇ ಕಾರಣಕ್ಕೂ ಸಂತೋಷದ ಕೈಯಲ್ಲಿ ನೀಡಬೇಕೇ ಹೊರತು ಅದನ್ನು ಬೇರೆಯವರ ಕೈಯಲ್ಲಿ, ಅಂದರೆ ನಮಗೆ ಬೇಕಾದಂತೆ ಬೇಕಾದಾಗ ಅದನ್ನು ಉಪಯೋಗಿಸಲು ಆಗ ಕಲಿತಾಗ ಮಾತ್ರ ಜೀವನ ಸಂತೋಷದಿಂದ ಇರಬಹುದು. ಆ ಕೀಲಿ ಕೈನ ಬೇರೆಯವರ ಕೈಯಲ್ಲಿ ಕೊಟ್ಟಾಗ ಅವರು ಅವರಿಗೆ ಬೇಕಾದಂತೆ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ, ಅದರಿಂದ ಬಹಳ ನೋವಾಗತ್ತೆ ಅಂತ. ಅಂದರೆ ಇವರ ಮಾತಿನ ಸಂದೇಶದ ತಾತ್ಪರ್ಯ ಇಷ್ಟೆ, ಬದುಕಲ್ಲಿ ನಾವು ಅವ್ರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ಅವರು ಆ ರೀತಿ ನಡ್ಕೋತಾ ಇದ್ದಾರೆ, ಅವರು ಅಷ್ಟು ಶ್ರೀಮಂತರಿದ್ದಾರೆ, ಅಥವಾ ಅವರು ಹೇಗ ಹೀಗಾದರೂ ಇಷ್ಟು ಕಡಿಮೆ ಕಾಲಾವಕಾಶದಲ್ಲಿ, ಹೀಗೆ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾ ಜೊತೆಗೆ ಬೇರೆಯವರ ಆಚಾರ ವಿಚಾರಗಳನ್ನು ನಾವು ಹೆಚ್ಚು ನಮ್ಮ ಮನಸ್ಸಿಗೆ ಹಾಕ್ಕೊಳ್ತಾ ನಮ್ಮ ಬದುಕಿಗೆ ಏನು ಬೇಕು, ನಿಜವಾಗ್ಲೂ ನಮಗೇನು ಸಂತೋಷ ಕೊಡುತ್ತೆ, ಇದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳದೆ ಅವರಿಗೆ ಅವರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಖಂಡಿತ ಅವರು ಅವರಿಗೆ ಹೇಗೆ ಬೇಕೋ ಆಗಿರ್ತಾರೆ. ಆಗ ನಮಗೆ ತುಂಬ ನೋವಾಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ, ಅಂದರೆ ಎಲ್ಲ ಎಕ್ಸ್ಪೆಕ್ಟೇಷನ್ಗೂ ಒಂದು ಮಿತಿ ಪರಿಮಿತಿ ಇರಲೇಬೇಕು. ಪ್ರತಿಯೊಬ್ಬರಿಂದ, ತಂದೆ ಮಕ್ಕಳಿಂದ, ಮಕ್ಕಳಿಗೆ ತಂದೆಯಿಂದ, ತಾಯಿಯಿಂದ, ಹಾಗೆಯೇ ಮಡದಿಯಿಂದ, ಅಕ್ಕ ತಂಗಿಯಿಂದ, ಅಣ್ಣನಿಂದ, ಎಲ್ಲರಿಂದ ಏನಾದರೂ ಒಂದು ನಿರೀಕ್ಷೆಗಳ ಭಾವನೆ ಮಹಾಪೂರದಲ್ಲಿ ಇರುತ್ತೆ. ಆ ನಿರೀಕ್ಷೆಗಳು ಹುಸಿಯಾದಾಗ, ಸುಳ್ಳು ಅನ್ನಿಸ್ದಾಗ, ಅಥವಾ ಅದು ಎಲ್ಲೋ ನಡೀತಾ ಇಲ್ಲ ಆ ರೀತಿ ಅಂತ ಅನ್ನಿಸ್ದಾಗ ಖಂಡಿತ ಬೇಜಾರಾಗುತ್ತೆ. ಆಗ ಎಲ್ಲೋ ಒಂದು ಕಡೆ ನಮಗೆ ಬೇಕಾದ ಈ ಒಂದು ಕೀಯನ್ನು ಹುಡುಕಬೇಕಾಗಿರುತ್ತೆ. ಆ ಹುಡುಕಾಟದಲ್ಲಿ ಜೀವನ ನಡೀತಾನೇ ಇರುತ್ತೆ. ಹಾಗಾಗಿ ನಿಜವಾಗ್ಲೂ ಈ ಬೀಗದ ಕೀ ಎಷ್ಟು ದೊಡ್ಡ ಪಾಠವನ್ನು ಬದುಕಿಗೆ ಕಲಿಸ್ಕೊಡುತ್ತೆ ನೋಡಿ.

ಇನ್ನು ನಮ್ಮ ಗೆಳೆಯರಾದಂತಹ ಪ್ರವೀಣ್ ಕಬ್ಬೂರು ಇವರು ಬೈಲಹೊಂಗಲ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿ, ನೀವು ಹೇಳಿದ್ದು ನಿಜ ಸರ್, ನನ್ನ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ನನಗೆ ಸೂಕ್ತವಾದ ಬೀಗ ಕೀ ಎರಡೂ ಸಿಕ್ತು ಅಂತ. ಅದೇ ನನ್ನ ಹೆಂಡತಿಯ ಆಗಮನ, ಅವಳು ಜೀವನವನ್ನೇ ಬದಲಾಯಿಸಿದ್ಲು ಅಂತ ಹೇಳಿ ಅವರ ಹೆಸರನ್ನು ಬರೆದು ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಈ ಒಂದು ವಿಷಯ ಕನೆಕ್ಟ್ ಆಗುತ್ತೆ. ಹಾಗಾಗಿ ಬದುಕಿನ ಸರಿಯಾದ ಕೀ ಸರಿಯಾದ ಸಮಯಕ್ಕೆ ಸಿಗಲಿ ಅಂತ ಹೇಳ್ತಾ ಅನೇಕ ರೀತಿಯ ಬೀಗಗಳು ನಮಗೆ ಸಿಗ್ತಾನೆ ಇರತ್ತೆ ಬದುಕಲ್ಲಿ ಹುಡುಕ್ತಾ ಹೋದರೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:40 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಿನಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೌಕರರ ನೇಮಕ, ಸಮವಸ್ತ್ರ, ಸ್ವಚ್ಛತೆ, ತರಬೇತಿ ನೀಡುವ ಜವಾಬ್ದಾರಿ ಕಂಪನಿಗಳದ್ದಾಗಿದ್ದು, ಚಾಲಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಂಪನಿ ಜೊತೆ ಮಾತುಕತೆ ನಡೆಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೇಡಿಕೆ ಈಡೇರಿಸಲು ಆಂಬ್ಯುಲೆನ್ಸ್ ಚಾಲಕರು ಸರ್ಕಾರಕ್ಕೆ 15 ದಿನಗಳ ಗಡುವು ನೀಡಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ದಾಳಿ ಮುಂದುವರೆದಿದ್ದು, ಔಷಧಿಗಳ ಸುರಕ್ಷತೆಯ ತಪಾಸಣೆಯೂ ಕೂಡ ಮುಂದುವರೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರು ಆಹಾರದ ಜೊತೆಗೆ ಔಷಧಿ ಬಗ್ಗೆಯೂ ಸಮಸ್ಯೆಗಳಿದ್ದಲ್ಲಿ ದೂರು ನೀಡಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ನೈಸ್ ಯೋಜನೆ ಕುರಿತಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ಕಾನೂನಿನ ಚೌಕಟ್ಟಿನಲ್ಲಿಯೇ ಇರಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿ, ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದ್ದರೆ ನ್ಯಾಯಾಲಯವಿದೆ, ಆಸ್ತಿ ಕಳೆದುಕೊಂಡ ರೈತರ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಘೋಷಣೆ ವಿಚಾರದಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕ ವರದಿಗಳನ್ನು ಆಧರಿಸಿ 2-3 ಹಂತಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು, ಇನ್ನು ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗುವುದು, ಶಾಸಕರು ಯಾವುದೇ ಕಾರಣಕ್ಕೂ ಆತಂಕ ಪಡಬಾರದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಯುವ ಪೀಳಿಗೆಯ ಅಗತ್ಯ ಆಲೋಚನೆಗೆ ತಕ್ಕಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ನಡೆದ ರಾಮಯ್ಯ ವಿಜ್ಞಾನ ಮತ್ತು ಆಡಳಿತ ನಿರ್ವಹಣಾ ಸಂಸ್ಥೆ ಉದ್ಘಾಟನೆ ಹಾಗೂ ನಾರಾಯಣ ಪ್ರಜ್ಞಾಲಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ಬೆಂಗಳೂರು ವಿದೇಶಿ ಉದ್ಯಮಿಗಳ ನೆಚ್ಚಿನ ಆಯ್ಕೆಯಾಗಿದೆ, ಕೌಶಲ್ಯ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ದೇಶದ ಏಳಿಗೆಗೆ ಕೊಡುಗೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿಂದು ಸಿಐಐ ಆಯೋಜಿಸಿದ್ದ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಹಾಗೂ ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ.
1: ISRO is not private. ISRO is a government organization and we are working for government investment and we are working there. One of the government mandate to inspire ISRO and NCL is to grow the space ecosystem. With respect to the budget, whatever ISRO needs per year, government is allotting. Whatever we request, government is allotting.
0: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ಸದಾ ವಿಸ್ತರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಇಂದು ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಣ ವರ್ಗಾವಣೆ, ಹಣಕಾಸು ವಹಿವಾಟುಗಳು ಮತ್ತು ಬ್ಯಾಂಕ್ ಖಾತೆಗಳ ಮೇಲೆ ಇಡಿ ನಿಗಾ ವಹಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿ ಖಂಡಿಸಿ ಹಾಗೂ ಮಲೆನಾಡು ಉಳಿಸುವಂತೆ ಆಗ್ರಹಿಸಿ ಇಂದು ತೀರ್ಥಹಳ್ಳಿಯ ಬಿಂತಳದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಮಲೆನಾಡಿನ ಜನರ ಬದುಕಿಗೆ ಧಕ್ಕೆಯನ್ನುಂಟು ಮಾಡುವ ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಬಿಜೆಪಿಯು ರಾಜ್ಯ ಮತ್ತು ಕೇಂದ್ರ ನಾಯಕರ ನಿಲುವು ಸ್ಪಷ್ಟಪಡಿಸುವಂತೆ ಸಚಿವರು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೊರಗ ಸಮುದಾಯದ ಪ್ರಮುಖ ಬೇಡಿಕೆಯಾದ ಭೂಮಿ ಹಕ್ಕು ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ನಿಯಮ ರೂಪಿಸುವಂತೆ ಒತ್ತಾಯಿಸಿ ಕೊರಗ ಪ್ರತಿನಿಧಿಗಳು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಜಾಥಾ ನಡೆಸಿದರು. ಸಮುದಾಯದ ನಾಯಕರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದ ಕೊರಗರು ಬುಡಕಟ್ಟು ಪಂಗಡಕ್ಕೆ ಸೇರಿದವರು. ಭಾರತದ ಅತಿ ನಿರ್ಲಕ್ಷಿತ ಬುಡಕಟ್ಟು ಸಮುದಾಯಗಳ ಪಟ್ಟಿಯಲ್ಲಿ ಕೊರಗ ಸಮುದಾಯವು ಒಂದು. ಈ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಶಾಶ್ವತ ಪರಿಹಾರ ರೂಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಮೊದಲ ಹಾಗೂ ಎರಡನೇ ಪಟ್ಟಿಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ತಾಲೂಕುಗಳನ್ನು ಸೇರಿಸದಿರುವುದನ್ನು ಖಂಡಿಸಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಕೂಡಲೇ ಸರ್ಕಾರ ಎರಡು ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿನಿಧಿಸುವ ಕ್ಷೇತ್ರಗಳನ್ನು ಏಕೆ ಬರಪೀಡಿತ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ನಟ ದರ್ಶನ್ ವಿಚಾರಣೆಯ ಸಮಯದಲ್ಲಿ ತಮ್ಮನ್ನು ಖುದ್ದಾಗಿ ಹಾಜರು ಪಡಿಸದಿರುವ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾಕ್ಷಿಗಳು ತಮ್ಮ ಹೇಳಿಕೆಗಳನ್ನು ದಾಖಲಿಸುವಾಗ ತಮ್ಮನ್ನು ಖುದ್ದಾಗಿ ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಈವರೆಗೆ 23 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಅವರನ್ನು ಖುದ್ದಾಗಿ ಹಾಜರುಪಡಿಸಲು ಸಾಧ್ಯವಿಲ್ಲ ಎಂದು ಈ ಹಿಂದೆ ವಿಚಾರಣಾ ನ್ಯಾಯಾಲಯ ಖುದ್ದು ಹಾಜರಾತಿಗೆ ತಿರಸ್ಕರಿಸಿತ್ತು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇಂದು ಅಂತಾರಾಷ್ಟೀಯ ಸ್ವಚ್ಛ ವಾಯು ದಿವಸ ಆಯೋಜಿಸಿದೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮಾತನಾಡಿ, ಎನ್ಸಿಎಪಿ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಶುದ್ಧ ಗಾಳಿಯು ಒಂದು ಆಕಾಂಕ್ಷೆಯಲ್ಲ, ಸರಿಯಾದ ಯೋಜನೆ ಮತ್ತು ತಳಮಟ್ಟದ ಅನುಷ್ಠಾನದಿಂದ ಸಾಧಿಸಬಹುದಾದ ಪ್ರಾಯೋಗಿಕ ಗುರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶುದ್ಧ ಗಾಳಿಯು ಮೂಲಭೂತ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ ಅವರು, ಮುಂದಿನ ಪೀಳಿಗೆ ಜನರು ಶುದ್ಧ ವಾತಾವರಣದಲ್ಲಿ ಬದುಕಲು ಸಾಧ್ಯವಾಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಷ್ಟೀಯ ಹೆದ್ದಾರಿ 66ರ ಅಂಚಿನಲ್ಲಿರುವ ತ್ರಾಸಿ ಮತ್ತು ಮರವಂತೆ ಬೀಚ್ನ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದಿನ 3-4 ತಿಂಗಳ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ ತಿಳಿಸಿದ್ದಾರೆ. ಭಾರತ ಪಾಕ್ ನಡುವಿನ 1965ರ ಯುದ್ಧದಲ್ಲಿ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಸಾಹಸಿ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61ನೇ ಪುಣ್ಯಸ್ಮರಣ ಕಾರ್ಯಕ್ರಮ ಮಡಿಕೇರಿಯಲ್ಲಿ ಇಂದು ನಡೆಯಿತು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದ ಮೋಹನ್ ರೆಡ್ಡಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಎಚ್ಐವಿ ಬಗ್ಗೆ ಅರಿವು ಮೂಡಿಸಲು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ನಾಳೆ ಕಾರವಾರದಲ್ಲಿ ನಡೆಯಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೈಜ ಕಲಾವಿದರುಗಳ ಪಟ್ಟಿಯನ್ನು ತಯಾರಿಸಲು ಹಾಗೂ ಗುರುತಿನ ಚೀಟಿಯನ್ನು ನೀಡಲು ಗದಗ ಜಿಲ್ಲೆಯ ಕಲಾವಿದರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚೆ ನಡೆಸಲು ಸರ್ಕಾರ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಬಳ್ಳಾರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಸಂದರ್ಭದಲ್ಲಿ ಎದುರಾಗಿದ್ದ ತಾಂತ್ರಿಕ ತೊಡಕುಗಳನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಬಗೆಹರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಿನಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಸುಮಾರು 60 ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂದ್ರೆ ಜನ ಭಯಭೀತರಾಗ್ತಾ ಇದ್ದಿದ್ದು, ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳು ಇರದೇ ಇದ್ದದ್ದು, ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಕರ್ಯ ಕೂಡ ಇಲ್ಲದೇ ಇದ್ದ ಕಾಲ. ಆಗ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದವರು ಡಾಕ್ಟರ್ ಕೃಷ್ಣ ಭಾರ್ಗವ್. ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾಕ್ಟರ್ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
2: ಮೊದಲಿಂದಲೂ ಡಾಕ್ಟರ್ ಆಗಬೇಕು ಅಂತ ಇಷ್ಟ ರೀ. ಸೇವೆ ಮಾಡಬೇಕು ಅಂತಂದ್ರೆ ದಟ್ಸ್ ಎ ಪ್ರೊಫೆಷನ್ ಎಲ್ಲಿ ಹೆಚ್ಚಿಗೆ

0: ಮಾಡ್ಬೋದು ನೋಡ್ರಿ, ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ, ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದರೆ ಒಂದು ಸಂಸಾರಕ್ಕೆ ದೇವರಿದ್ದಂಗೆ ಇರ್ತಿದ್ದರಿ ನೋಡ್ರಿ, ಕಷ್ಟ ಸುಖ ತಡ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು. ಅದಕ್ಕೆ ಅದು ಡಾಕ್ಟ್ರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ಇದು ನೋಡ್ರಿ, ನಾನು ಪಾಸ್ ಮಾಡಿ 51 ಪಾಸ್ ಮಾಡಿದೆ ರೀ. ಅವರು ಒಂದು ವರ್ಷ ಆಸ್ಪತ್ರೆಯಲ್ಲಿ ಕೆಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ ರೀ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಜನ ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಸ್ಟೂಡೆಂಟ್ಸ್ ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ಕೆ ಮೊದಲು ಬರೀ ಬಾಯಿನಲ್ಲೇ ಕೂಗಿದ್ದಿತ್ತು, ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊರಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ, ಪೆಥಾಲಜಿಗೆ ಎರಡೇ ಕಡೆ ಇತ್ತು ರೀ ಇಂಡಿಯಾ ದೇಶದಲ್ಲೆಲ್ಲ, ಲಕ್ನೋ, ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೆ, ಅವ್ರನ್ನ ಚೂಸ್ ಮಾಡಿದ್ರಿ ರೀ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವ್ರ ಹೆಸರುಗಳು ಈಗಲೂ ಪೆಥಾಲಜಿನಲ್ಲಿ ಹಳೆ ಕಾಲದಲ್ಲಿ ಇದೆ ರೀ. 1958-60 ನಾನು MD ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡೆಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೇ ಇಳಿ ಬಿತ್ತೋಯ್ತು ಅಂತಂದರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು, ಇದು ಪ್ಲೇಗ್ ಬಂತು ಅಂತ. ಕಾಲರ, ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ, ಕಾಲರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದ್ದೀವಿ ರೀ ಅಲ್ಲಿ. ಬೇರೆ ನಾನು ಕಾಲೇಜ್ನಲ್ಲಿ ನೋಡಿರಲಿಲ್ಲ, ಅದಾದಮೇಲೂ ನಾನು ನೋಡಿಲ್ರಿ, ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದೊಂದೇ ಅಲ್ಲ, ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ, ಇಲ್ಲಿ ಗ್ಲುಕೋಸ್ ಸಲೈನ್ 500 cc ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಬಂದರೆ 10 cc ಆ್ಯಂಪಿಲು, 20 cc ಆ್ಯಂಪಿಲು ಹೊಡೆಯೋದು, ಸಿರಿಂಜ್ಗೆ ಹಾಕೋದು 10 cc ಸಿರಿಂಜೆ, ಅಥವಾ ಹಬ್ಬ ಬಂದು 20 cc ಸಿರಿಂಜದು ಆ ಹಾಕೋದು ತಳ್ಳೋದ್ರಿ, ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕ್ಕೆ ಆಗೋದಿಲ್ಲರಿ. ನೋಡಿರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಂಡಿದ್ದೇನೆ ರೀ, ಹುಣ್ಸೂರಿನಲ್ಲೇ ಇಲ್ಲ, 5 gram ಹಿಮೋಗ್ಲೋಬಿನ್, 6 gram ಇರ್ತದ್ರಿ, ದುಡಿತಾನ್ರಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಮ್ಮಿ ಇದ್ರೆ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಆಗಿರಬಾರ್ದು ನಿಜ ಅಷ್ಟರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದೆ ರೀ. ನೀವು ಇಷ್ಟೇ ತಿಂದರೂ ಕೂಡ ಹಸುವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದೆ ರೀ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲ ರೀ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ, ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲವು ಸಮಯದಲ್ಲಿ ಬೇಕು, ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ, ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದ್ದೆ ರೀ, ಅಲ್ಲಿ ಪ್ರೆಸೆಂಟ್ ಮಾಡಿದೆ ರೀ, ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
1: ಇದು ಇಡೀ ಪ್ರಪಂಚದಲ್ಲೇ ನೀವು ಎರಡನೇವ್ರು ಈ ಥರದ ರಿಸರ್ಚ್
0: ಮಾಡಿದ್ರಿ ಆ ಸಮಯದಲ್ಲಿ. ಯಾಕಂದರೆ ಇಟಲಿನಲ್ಲಿ ಒಬ್ಬ ಮಾಡಿದಾನೆ ರೀ, ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ನ ಮಾಡಿದಾನೆ ರೀ. ಅದನ್ನು ನೋಡಿನೇ ನನಗೂ ಹುಮ್ಮಸ್ಸು ಬಂತು, ನಾನು ಮಾಡೋಣ, ಯಾಕಂದರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳಿಬಿಟ್ರಿ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುವಜನತೆ ಮಾದಕ ವಸ್ತು ದುರುಪಯೋಗದ ವಿರುದ್ದ ದೃಢ ನಿರ್ಧಾರ ತಳೆದು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯಕೀಯ ಪ್ರವಾಸೋದ್ಯಮವು ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಸದ್ಭಾವನೆ ಮೂಡಿಸುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಯುರ್ವೇದ ದಿನವನ್ನು ಜನಾಂದೋಲನ

ಸಮಾನವಾಗಿ ರೂಪಿಸುವ ಅಗತ್ಯವಿದೆ. ಆಯುರ್ವೇದದ ವೈಜ್ಞಾನಿಕ ಮಾಹಿತಿಯನ್ನು ದೇಶದ ಪ್ರತಿಯೊಂದು ಮನೆ, ಶಾಲೆ, ಕಾಲೇಜು ಮತ್ತು ಕಾರ್ಯಸ್ಥಳಕ್ಕೆ ತಲುಪಿಸುವ ಗುರಿ ಹೊಂದಲಾಗಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹೇಳಿದ್ದಾರೆ. ತುಮಕೂರು ಹೊರವಲಯದ ಅಗಳಕೋಟೆ ಶ್ರೀ ಸಿದ್ದಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಸಿಪಿಆರ್ ಕುರಿತು ಜಾಗೃತಿ ಜಾಥಾ ಮತ್ತು ಸಾರ್ವಜನಿಕವಾಗಿ ತರಬೇತಿ ನೀಡುವ ಉದ್ದೇಶದಿಂದ ಹಾರ್ಟ್ ಸೇಫ್ ತುಮಕೂರು ಅಭಿಯಾನಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಾಲನೆ ನೀಡಿದ್ದಾರೆ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಹಿರಿಯ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳೊಂದಿಗೆ ಇಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಉನ್ನತ ಮಟ್ಟದ ಮಹತ್ವದ ಸಭೆ ನಡೆಸಿ ನಿಗಮದ ವ್ಯಾಪ್ತಿಗೆ ಒಳಪಡುವ 20 ಜಿಲ್ಲೆಗಳಲ್ಲಿ ಪ್ರಗತಿಯಲ್ಲಿರುವ ವಿವಿಧ ನೀರಾವರಿ ಯೋಜನೆಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು. ಮಂಡ್ಯ ಜಿಲ್ಲೆಯ ಕರಿಘಟ್ಟ ಕಾಡಿಗೆ ಬೆಂಕಿ ಹಾಕಿದರೆ ಮಕ್ಕಳಾಗುತ್ತವೆ ಎಂಬ ಮೂಢನಂಬಿಕೆಯಿಂದ ಅರಣ್ಯವನ್ನು ನಾಶಪಡಿಸಲಾಗುತ್ತಿದೆ. ಇದನ್ನು ತಡೆಯಲು ಜಾಗೃತಿ ಮೂಡಿಸಬೇಕು ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಮಂಡ್ಯದಲ್ಲಿಂದು ಹೇಳಿದ್ದಾರೆ. ನವದೆಹಲಿಯ ಸತ್ಯನಿಕೇತನ ಕಟ್ಟಡ ಕುಸಿತದಲ್ಲಿ ಮೃತರ ಸಂಖ್ಯೆ 7 ಏರಿಕೆಯಾಗಿದೆ. ಒಟ್ಟು 12 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪೈಕಿ 7 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಕ್ಷಿಸಲ್ಪಟ್ಟವರ ಪೈಕಿ 3 ಗಂಭೀರ ಸ್ಥಿತಿಯಲ್ಲಿದ್ದು ಇಬ್ಬರ ಆರೋಗ್ಯ ಸ್ಥಿರವಾಗಿದೆ. ಒಬ್ಬರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ದೆಹಲಿ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳುಗರೆ. ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಹಲಸೂರಿನಿಂದ ರಾಜೇಶ್ ಅವರು ನಮಗೆ ಮೆಸೇಜ್ ಮಾಡ್ತಾ, ನೀವು ಹೇಳುವಂತಹ ಮಾತು ನಿಜ ಸರ್, ನಿಮ್ಮ ಆಯ್ಕೆಯ ವಿಷಯ ತುಂಬ ಅರ್ಥಪೂರ್ಣವಾಗಿದೆ, ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು, ಯಾಕೆಂದರೆ ಜೀವನ ಅನ್ನೋದನ್ನು ಲಾಕ್ ಆ್ಯಂಡ್ ಕೀಗೆ ಹೋಲಿಸೋದಾದರೆ ಖಂಡಿತ ಅವೆರಡೂ ನಮ್ಮ ಕೈಯಲ್ಲೇ ಇರುತ್ತೆ. ನಿಜವಾದ ಸರಿಯಾದ ಕೀ ಯಾವುದು ಅಂತ ಗುರುತಿಸೋದೇ ಜೀವನದ ಟ್ರಿಕ್. ಆ ಟ್ರಿಕ್ಕನ್ನು ಯಾರು ಕರಗತ ಮಾಡ್ಕೋತಾರೆ ಅವರು ಯಶಸ್ಸನ್ನು ಕಾಣ್ತಾರೆ, ಮೇಲಕ್ಕೆ ಮೇಲಕ್ಕೆ ಹೋಗ್ತಾರೆ, ಅವರಿಗೆ ಬದುಕು ಎಲ್ಲವನ್ನೂ ಸರಿದೂಗಿಸ್ತಾ ಹೋಗುತ್ತೆ. ಅಥವಾ ಕಷ್ಟದ ಹಾದಿ ಬಂದರೂ ಅದನ್ನು ಅವರು ಸರಿಯಾದ ಕೀಯಿಂದ ಓಪನ್ ಮಾಡಿಕೊಂಡು

ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಜೀವನದ ಲಾಕು ನೀವು ಹೇಗೆ ಓಪನ್ ಮಾಡಲಿಕ್ಕೆ ಕಷ್ಟಪಡ್ತಿದ್ದೀರಾ, ಅಥವಾ ಸರಿಯಾದ ಕೀ ನಿಮಗೆ ಸರಿಯಾದ ಸಮಯಕ್ಕೆ ಸಿಕ್ಕಿದೆಯಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಸಂದೇಶದ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿದೆ. ಕಾರಂಜಿ ಚಿತ್ರದ ಹಾಡು ಇದು.

ಇನ್ನು ಬೀಗ ಕೀ ಅಂತ ನೋಡೋದಾದರೆ ಪ್ರಾರಂಭದ ದಿನಗಳಲ್ಲಿ ಅಂದರೆ ಕ್ರಿಸ್ತಪೂರ್ವ 4000 ಇಸವಿಯಲ್ಲಿ ಇದು ಮರದಿಂದ ಮಾಡಲ್ಪಟ್ಟಿತ್ತಂತೆ. ದೊಡ್ಡ ಮರದ ಕೀಲಿ ಕೈ ಇತ್ತಂತೆ. ಅಂದರೆ ಇದನ್ನು

ಹೆಚ್ಚಾಗಿ ದೇವಸ್ಥಾನದಲ್ಲಿರುವಂತಹ ರಹಸ್ಯ ವಸ್ತುಗಳನ್ನು ಅವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಳಸ್ತಾ ಇದ್ರಂತೆ. ಕಾಲಕ್ಕೆ ತಕ್ಕಂತೆ ಬದಲಾದ ಕಾಲ ಅಂದರೆ ಬದಲಾವಣೆಗೆ ತಕ್ಕಂತೆ ರೋಮನ್ ಸಾಮ್ರಾಜ್ಯ ಹೀಗೆ ಬದಲಾವಣೆಗೆ ತಕ್ಕಂತೆ ಮನುಷ್ಯ ಒಂದಷ್ಟು ಕೆಲಸಗಳಲ್ಲಿ ಆವಿಷ್ಕಾರವನ್ನು ಹೊಂದಿ ಬೀಗದ ಕೀ ಬೀಗವೂ ಸಹ ಲೋಹದಿಂದ ಕಬ್ಬಿಣದಿಂದ ಮಾಡಲ್ಪಡ್ತು, ಕಂಚಿನಿಂದ ಸಹ ಮಾಡಲ್ಪಡ್ತು. ಹಾಗೆಯೇ ಕೀಯ ವಿಚಾರಕ್ಕೆ ಬಂದರೆ ಅದು ಚಿಕ್ಕದಾಗ್ತಾ ಹೋಯಿತು. ಈಗ ಬರ್ತಾ ಬರ್ತಾ ಡಿಜಿಟಲ್ ಯುಗದಲ್ಲಿ ನಾವು ಡಿಜಿಟಲ್ ಪಾಸ್ವರ್ಡ್, ಫೇಸ್ ಅನ್ಲಾಕ್, ಫಿಂಗರ್ ಪ್ರಿಂಟ್, ಹಾಗೆಯೇ ಬ್ಯಾಂಕಲ್ಲಿರುವಂತಹ ಲಾಕರ್ಗಳು ಮನೆಯ ಮುಂದೆ ಅಂದರೆ ಮನೆಯ ಮೇನ್ ಡೋರ್ ಹಾಗೆಯೇ ಮನೆಯ ದ್ವಾರವನ್ನು ಓಪನ್ ಮಾಡಲಿಕ್ಕೂ ಸಹ ನಮಗೆ ಅನೇಕ ರೀತಿಯ ಡಿಜಿಟಲ್ ತಂತ್ರಜ್ಞಾನವನ್ನು ನಾವು ಬಳಸ್ಕೊಳ್ತೀವಿ. ಎಲ್ಲದಕ್ಕೂ ಒಂದು ರೀತಿಯ ಪಾಸ್ವರ್ಡ್ಗಳನ್ನು, ಬೇರೆ ಬೇರೆ ರೀತಿಯ ಪಾಸ್ವರ್ಡ್ಗಳನ್ನು ಸ್ಕ್ರೀನ್ ಲಾಕ್ ಮಾಡಲಿಕ್ಕೆ ಎಲ್ಲ ರೀತಿಯ ಆವಿಷ್ಕಾರಗಳ ಮುಖಾಂತರ, ತಂತ್ರಜ್ಞಾನದ ಬಳಕೆಯ ಮುಖಾಂತರ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ತಿಳಿದಿರುವಂತಹ ಎಲ್ಲ ಅಂದರೆ ವಿಷಯಗಳನ್ನು, ಮೆಸೇಜ್ಗಳನ್ನು ಅಥವಾ ನಮಗೆ ಬೇಕಾಗಿರುವಂತಹ ಎಲ್ಲ ಸಂಗತಿಗಳನ್ನು ಕಾಪಾಡಿಕೊಳ್ಳಿಕ್ಕೆ ಅನೇಕ ರೀತಿಯ ಲಾಕರ್ಗಳ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ.

ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಹಲವಾರು ಗೆಳೆಯರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಅವರ ಮನಸ್ಸಿನ ಮಾತನ್ನ ಇಲ್ಲಿ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಚನ್ನಪ್ಪ ಅವರು ಜೆಪಿ ನಗರದಿಂದ, ಜೀವನ ಎಂಬ ಲಾಕ್ ಅಂದ್ರೆ ಹಾರ್ಡ್ ವರ್ಕು, ಡೆಡಿಕೇಶನ್ ಆರ್ ದ ಕೀ ಅಂತ ಹೇಳ್ತಾ ಇದ್ದಾರೆ. ಜೀವನಕ್ಕೆ ಲಾಕ್ ಅಂತ ಹೇಳೋದಾದ್ರೆ ಈ ಹಾರ್ಡ್ ವರ್ಕು, ಡೆಡಿಕೇಶನ್ ಇದೆಯಲ್ಲ, ಅದು ಬಹಳ ಮುಖ್ಯ, ಅದು ಕೀ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೋರ್ವ ಗೆಳೆಯರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಂದರ್ ರಾವ್ ಯಾದವ್ ಇವರು, ನನಗೆ ಜೀವನ ಏನೆಂಬುದು ತಿಳಿಯಲು ಒಂದು ಕೀ ಸಿಕ್ತು. ಅಸ್ವಾಭಾವಿಕ ಮರಣದ ತನಿಖೆ ಮಾಡಲು ನನಗೆ ಅಧಿಕಾರಿಯಾಗಿ ನೇಮಿಸಿದ್ರು. ನಾನು ಇಲ್ಲಿವರೆಗೂ ಹತ್ರ 4,000 ಮರಣ ಪರೀಕ್ಷೆಯನ್ನು ಮಾಡಿದ್ದೇನೆ. ಅನೇಕ ಅನಾಥ ಶವಗಳ ಸಂಸ್ಕಾರ ಮಾಡಿದ್ದು, 200 ಹೆಚ್ಚು ಹೆಣದ ಕಣ್ಣಿನ ದಾನ ಮಾಡಿಸಿದ್ದೇನೆ ಅಂತ ಇವರು ಸಂದೇಶದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ನನಗೆ ಬಂದಿದೆ ಅಂತ ಸಹ ಹೇಳ್ತಾ ಇದ್ದಾರೆ. ಖಂಡಿತ ಖುಷಿಯಾಗತ್ತೆ. ಅಂದರೆ ಒಂದು ರೀತಿ ವಿರಳ ಅಂತ ಹೇಳಬಹುದು ಈ ರೀತಿಯ ಕೀಯನ್ನು ಹುಡುಕೊಂಡಿರೋದು ಬದುಕಲ್ಲಿ. ಹಾಗಾಗಿ ಒಳ್ಳೆಯದಾಗಲಿ ಸರ್ ನಿಮಗೆ ಅಂತ ಹೇಳ್ತಾ ಸಂದೇಶ ಕಳಿಸಿದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಗೀತೆಯನ್ನು ಕೇಳಿಬರೋಣ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೆ?
3: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ನಮ್ಮ ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ.
4: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸೋಪಾನದಿನ ತೀತನಹೇ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ. ಹರ್ಮ್ಯಾಗ್ರಕೇರಿ ಸೋಪಾನದಿನ ತೀತನಹೇ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ. ಬ್ರಹ್ಮಪದದಿಂದ ಧರ್ಮಾಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕೋತಿಮ್ಮ. ಬ್ರಹ್ಮಪದದಿಂದ ಧರ್ಮಾಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕೋತಿಮ್ಮ.

ನಿಜವಾದ ಜ್ಞಾನ ಯಾವುದು? ನಿಸ್ಸಂಶಯವಾಗಿಯೂ ಅದು ಬ್ರಹ್ಮಪದ, ಬ್ರಹ್ಮಸ್ವರೂಪ. ಈ ತತ್ವ ಸಾಕ್ಷಾತ್ಕಾರ ಆಗಿಬಿಟ್ಟ ಪ್ರತಿಯೊಂದು ಜೀವಿಯೂ ಸಂಪೂರ್ಣನೇ. ಆತನನ್ನ ಯಾತನೆಗಳು ಬಾಧಿಸಲ್ಲ, ಪಾಶಗಳು ಬಿಗಿಯಲ್ಲ, ಪಾಪಗಳ ಭೀತಿ ಇಲ್ಲವೇ ಇಲ್ಲ. ನೀನು ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದ್ರೂ ಸಮುದ್ರದಂತಿರೋ ಆ ಪಾಪರಾಶಿನ ಜ್ಞಾನ ಅನ್ನೋ ನಾವೆಯಿಂದ ದಾಟಿಬಿಡ್ತೀಯೇ ಅನ್ನೋ ಮಾತನ್ನ ಗೀತಾಚಾರ್ಯ ಅರ್ಜುನನಿಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಯಸ್ಕರವಾದದ್ದು. ಎಲ್ಲ ಕರ್ಮವೂ ಜ್ಞಾನದಲ್ಲಿ ನಿಶೇಷವಾಗಿ ಪರಿಸಮಾಪ್ತಿಯನ್ನು ಹೊಂದಿಬಿಡುತ್ತೆ ಅನ್ನೋ ಆಶ್ವಾಸನೆನೂ ಪದೇ ಪದೇ ಕೊಡ್ತಾನೆ. ಇಲ್ಲೂ ಅದನ್ನೇ ಸುಂದರವಾದ ಉದಾಹರಣೆಯಿಂದ ಹೇಳ್ತಾ ಇದ್ದಾರೆ ಡಿವಿಜಿ. ನೀನು ಮೆಟ್ಟಿಲುಗಳನ್ನೇ ಏರಿ ಉನ್ನತ ಸ್ಥಾನಕ್ಕೆ ಹೋಗಿದ್ರಿ, ಆದರೆ ಮತ್ತಿನ್ನು ಆ ಮೆಟ್ಟಿಲುಗಳ ಆಶ್ರಯ ನಿಂಗೆ ಬೇಡ. ಯಾಕಂದ್ರೆ ಇನ್ನು ನೀನು ಕೆಳಗಿಳಿಯೋ ಮಾತೇ ಇಲ್ಲ, ಜ್ಞಾನ ಶಿಖರದ ಮೇಲೆ ನೆಲೆಯಾಗಿಬಿಟ್ಟಿದ್ದಿ. ಅದೇ ರೀತಿ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ. ಈ ಮಾತು ಬಹಳ ಮುಖ್ಯ. ನಿಜವಾಗಿಯೂ ಕರ್ಮಗಳಿಂದ ಬಿಡುಗಡೆ ಬೇಕು ಅಂದ್ರೆ ನಿರ್ಮಮತೆಯಂಥ ಒಂದು ವಿರಕ್ತ ಮನಸ್ಥಿತಿನ ನಾವು ಸಾಧಿಸಿಕೊಳ್ಳೇಬೇಕು. ಬ್ರಹ್ಮ ಪದವಿಗೆ ಏರಿಬಿಟ್ಟಂಥ ಅಧ್ಯಾತ್ಮ ಸಾಧಕನಿಗೆ ಧರ್ಮಾಧರ್ಮಗಳ ನಿಯಮವೂ ಇಲ್ಲ ಅಂತಾರೆ ತಿಮ್ಮಗುರು. ಇಂಥ ನಿಯಮಗಳು ಕೂಡ ನಿರ್ಮ

ನಿರ್ಮಾಲ್ಯ ಆಗಿಬಿಡುತ್ತಂತೆ. ನಿರ್ಮಾಲ್ಯ ಅಂದರೆ ಒಂದು ಸಾರಿ ದೇವರಿಗೆ ಅರ್ಪಿಸಿ ಹಳತಾದ ಹೂವುಗಳು. ಈ ಸಾಧಕನೂ ಹಾಗೆ, ಸಾಧನೆಯ ಹಾದಿಯಲ್ಲಿ ನಡೆಯುವಾಗ ಧರ್ಮ, ಕರ್ಮ, ಯಮ, ನಿಯಮ, ತಪಸ್ಸು ಮುಂತಾದ ಎಲ್ಲ ನೀತಿಗಳನ್ನ ಅನುಸರಿಸೇ ಇದ್ದಾನೆ. ಆದರೆ ಒಂದು ಸಾರಿ ಆತ ಬ್ರಹ್ಮದಲ್ಲಿ ಐಕ್ಯನಾದ ಕೂಡಲೇ ಈ ಎಲ್ಲ ನೀತಿ ನಿಯಮಗಳು ನಿರ್ಮಾಲ್ಯದಂತೆ ಹಳತು ಮತ್ತು ಅನವಶ್ಯಕ.

ತಾನು ತನ್ನೊಳಗೆಲ್ಲರಿರುವವೋ, ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತಳುತ್ತ ಎಲ್ಲರಳು ತಾನು ತನ್ನೊಳಗೆಲ್ಲರಿರುವವೋ, ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತಳುತ್ತ ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲಾಗ ಬಲ್ಲವನೆ ಮುಕ್ತನಲ ಮಂಕುತಿಮ್ಮ. ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲಾಗ ಬಲ್ಲವನೆ ಮುಕ್ತನಲ ಮಂಕುತಿಮ್ಮ.

0: ಈ ಜೀವನ್ಮುಕ್ತಿಯ ಅಪೇಕ್ಷೆ ಪ್ರತಿಯೊಬ್ಬರಿಗೂ ಇದೆ. ಸಾಕಾಯ್ತಪ್ಪ ದೇವ್ರೇ, ನಂಗೆ ಮುಕ್ತಿ ಕೊಟ್ಬಿಡು ಅಂತ ಅವನ್ನೇ ಡಿಮಾಂಡ್ ಮಾಡ್ತೀವಿ. ಆದರೆ ಪ್ರಯತ್ನ ಪರಿಶ್ರಮಗಳೇ ಇಲ್ಲದೆ ಮುಕ್ತಿ ಹೇಗೆ ಸಿದ್ಧಿಸುತ್ತೆ? ಬಲು ಕಷ್ಟ ಸಾಧ್ಯ ಈ ತತ್ವ. ಬಾವಿನೇ ತೋಡದೆ ಸಿಹಿ ನೀರಿಗೆ ಅತ್ತ ಹಾಗೆ. ಜೀವನ್ ಮುಕ್ತಿ ಸಿಗಬೇಕಾದ್ರೆ ಸನ್ಯಾಸಿ ಆಗಬೇಕು. ಸನ್ಯಾಸಕ್ಕಂತೂ ವಿಶಾಲವಾದ ಅರ್ಥಗಳೇ ಇವೆ. ನಿಜವಾದ ಸನ್ಯಾಸಿ ಲೋಕ ಸಂಸಾರಿ ಅನ್ನೋ ಮಾತಿದೆ ನಮ್ಮಲ್ಲಿ. ಸನ್ಯಾಸಿಗೆ ತನ್ನ ಸ್ವಂತ ಸಂಸಾರದ ಬಂಧನಗಳು ಇಲ್ಲ. ಆತನ ಮಟ್ಟಿಗೆ ಪ್ರಪಂಚವೇ ಸ್ವಕುಟುಂಬ. ಲೋಕೋಪಕಾರಿಯಾಗಿ ಆತ ಬಾಳಬೇಕು. ಡಿವಿಜಿ ಹೇಳ್ತಾರೆ, ಎಲ್ಲರೊಳು ತಾನು, ತನ್ನೊಳಗೆ ಎಲ್ಲರೂ ಇರೋ ಹಾಗೆ ನಡ್ಕೋಬೇಕು. ಅದೇ ಉನ್ನತ ದೃಷ್ಟಿಯಿಂದ ಎಲ್ಲವನ್ನ ನೋಡಬೇಕು, ನಡಿಬೇಕು, ನಗಬೇಕು, ಅಳಬೇಕು. ಇಲ್ಲಿ ಡಿವಿಜಿ ಹೇಳೋ ಅಂತ ಬಲು ಮನೋಜ್ಞವಾದ ಒಂದು ಮಾತು, ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲು. ಈ ಮಾತಿಗೆ ಜೀವಂತ ನಿದರ್ಶನ ನಮ್ಮ ಗೌತಮ ಬುದ್ಧ. ಲೋಕ ಜೀವನಕ್ಕೆ ಬೆಲ್ಲ ಆಗಬೇಕು ಅಂತ ತನ್ನನ್ನ ತಾನು ಕಲ್ಲು ಮಾಡ್ಕೊಂಡ್ಬಿಟ್ಟ. ಸುಂದರಿಯೂ ಯುವತಿಯೂ ಆದ ಹೆಂಡತಿನ ಬಿಟ್ಟ. ಮುದ್ದು ಮಗು ಕರುಳ ಕುಡಿ ಎಳಕಂದ ರಾಹುಲನನ್ನ ಬಿಟ್ಟ. ತಪಸ್ಸಿಗಾಗಿ ಕಾಡನ್ನ ಪ್ರವೇಶಿಸುವ ಮುನ್ನ ರಾಜಕುಮಾರನ ಪೋಷಾಕನ್ನ ಕಳಚಿದ್ದು ಮಾತ್ರ ಅಲ್ಲ, ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೂಡ ಇತ್ತು ಅಂತ ಒಂದು ಉಲ್ಲೇಖ ಇದೆ. ಆಮೇಲೆ ಕಾಡಿಂದ ಹಿಂತಿರುಗಿ ಬಂದು ಲೋಕ ಸಂಸಾರಿಯೇ ಆಗಿ ಹೋದ. ಎಲ್ಲಿ ಪ್ರೀತಿ ಬೇಕಿತ್ತೋ, ಯಾರಿಗೆ ಕರುಣೆ ಅವಶ್ಯವಿತ್ತೋ ಅಲ್ಲೆಲ್ಲ ಸ್ವತಃ ತಾನೇ ಸಂಚರಿಸಿದ. ಆತನಿಗೆ ಸುಂದರವಾದ ನೀಲಿ ಕಣ್ಣುಗಳಿದ್ವು ಅಂತ ಕೆಲವರು ಹೇಳ್ತಾರೆ. ಆ ಅಂಥ ಕಣ್ಣುಗಳಲ್ಲಿ ನಿರ್ಮಲ ಪ್ರೀತಿ ಧಾರೆಯನ್ನೇ ಹರಿಸಿಬಿಟ್ಟ. ಹೀಗೆ ಬೆಲ್ಲ ಸಕ್ಕರೆಯಾದ ಬುದ್ಧ ದೀನ ದುರ್ಬಲರಿಂಗೆ. ಇವನೇ, ಇಂಥವರು ಮಾತ್ರವೇ ಮುಕ್ತರು ಅನ್ನೋ ಮಾತನ್ನೇ ಡಿವಿಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ

ಭಾರತಿ ಕಾಸರಗೋಡು. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿದ್ಧ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ

0: ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ವಾರ್ತೆಗಳ ವಿವರ. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳನ್ನು ಇಂದು ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಮಂಡಳಿಯ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದೆ. ಭಾರತೀಯ ಸೇನೆಗಾಗಿ ರಾಸಾಯನಿಕ, ಜೈವಿಕ, ವಿಕಿರಣ ಮತ್ತು ಅಣುಪತ್ತೆ ವಾಹನಗಳು, ಹೈ ಮೊಬಿಲಿಟಿ ವಾಹನಗಳು, ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ಗಳು ಸೇರಿದಂತೆ ಅಗತ್ಯ ಉತ್ಪನ್ನಗಳು ಖರೀದಿ ಪ್ರಸ್ತಾವನೆಯಲ್ಲಿ ಸೇರಿವೆ. ಇದೇ ವೇಳೆ ಭಾರತೀಯ ನೌಕಾಪಡೆಗಾಗಿ ಆರುದ್ರ ರಾಡಾರ್ಗಳು ಮತ್ತು ಯುದ್ದ ನೌಕೆ ಪ್ರೊಪೆಲ್ಷನ್ ವ್ಯವಸ್ಥೆಯಾದ ಎಂಜಿಟಿ ಹಾಗೂ ಭಾರತೀಯ ವಾಯುಪಡೆಗಾಗಿ ಭೂ ಆಧಾರಿತ ಬಹುಪಯೋಗಿ ಜಾಮರ್ಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ. ಒಟ್ಟು ಶೇಕಡ 98% ಖರೀದಿಗಳನ್ನು ಭಾರತೀಯ ಕೈಗಾರಿಕೆಗಳಿಂದ ಮಾಡಲಾಗುವುದು. ಇದು ವಿದೇಶಿ ಮಾರಾಟಗಾರರ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಡ್ಯುರಾಂಟ್ ಕಪ್ ಪಂದ್ಯಾವಳಿ 2026 ಅಧ್ಯಕ್ಷರ ಕಪ್ ಅನ್ನು ವಿಜೇತ ತಂಡವಾದ ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡ್ಯುರಾಂಟ್ ಫುಟ್ಬಾಲ್ ಪಂದ್ಯಾವಳಿ ಮಂಡಳಿ ಅಧ್ಯಕ್ಷ ಹಾಗೂ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಮಂಡಳಿಯ ಉಪಾಧ್ಯಕ್ಷರು, ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ನ ಅಧಿಕಾರಿಗಳು ಮತ್ತು ಆಟಗಾರರು ಉಪಸ್ಥಿತರಿದ್ದರು. ಯುವಜನತೆ ಮಾದಕ ವಸ್ತು ದುರುಪಯೋಗದ ವಿರುದ್ದ ದೃಢ ನಿಲುವು ತಳೆದು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ವಿರುದ್ದದ ಹೋರಾಟಕ್ಕೆ ಯುವಜನತೆ ಬದ್ಧರಾಗಬೇಕು. ಶೈಕ್ಷಣಿಕ ಸಂಸ್ಥೆಯ ಮೌಲ್ಯವು ಕೇವಲ ಶ್ರೇಯಾಂಕಗಳಿಂದ ನಿರ್ಧಾರವಾಗುವುದಿಲ್ಲ, ಸಮಾಜವನ್ನು ಪರಿವರ್ತಿಸುವ ಸಾಮರ್ಥ್ಯದಲ್ಲೇ ಅದರ ನಿಜವಾದ ಮೌಲ್ಯ ಅಡಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಅಲ್ಲದೆ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ 110 ಕೋಟಿ ರೂಪಾಯಿ ವೆಚ್ಚದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಡೀ ಜಗತ್ತು ಅನಿಶ್ಚಿತತೆಯ ಬಗ್ಗೆ ಚಿಂತಿತರಾಗಿರುವ ಯುಗದಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಸಂಬಂಧ ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸೆಂಬರ್ಗ್ನ ಉಪಪ್ರಧಾನಿ ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟ್ಟೆಲ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾದ ಸಂದರ್ಭದಲ್ಲಿ ಡಾ ಜೈಶಂಕರ್ ಈ ವಿಷಯ ತಿಳಿಸಿದರು. ಈ ಭೇಟಿಯು ಭಾರತ ಮತ್ತು ಲಕ್ಸೆಂಬರ್ಗ್ ನಡುವೆ ಬೆಳೆಯುತ್ತಿರುವ ಮತ್ತು ಆಳವಾದ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ವ್ಯಾಪಾರ, ಹೂಡಿಕೆ, ಆರ್ಥಿಕ ಸಹಕಾರವು ಪ್ರಮುಖವಾಗಿದ್ದು ಇವುಗಳನ್ನು ಮೀರಿ ಎರಡೂ ಕಡೆಯವರು ಬಾಹ್ಯಾಕಾಶ, ಡಿಜಿಟಲ್ ಮತ್ತು ಹಸಿರು ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕಿದೆ ಎಂದರು. ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟ್ಟೆಲ್ ಮಾತನಾಡಿ, ಭಾರತದೊಂದಿಗೆ ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಹೊಂದಿದೆ. ಸಂಬಂಧವನ್ನು ಗಾಢವಾಗಿಸಲು ಎರಡೂ ಕಡೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಕಟ್ಟಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಒಟ್ಟು 12 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪೈಕಿ 7 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಕ್ಷಿಸಲ್ಪಟ್ಟವರ ಪೈಕಿ 3ರ ಸ್ಥಿತಿ ಗಂಭೀರವಾಗಿದ್ದು ಇಬ್ಬರು ಆರೋಗ್ಯವಾಗಿದ್ದಾರೆ. ಒಬ್ಬರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ದೆಹಲಿ ತಿಳಿಸಿದೆ. ಇದೇ ವೇಳೆ ಕಟ್ಟಡ ಕುಸಿತ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಆ ಕಟ್ಟಡವನ್ನು ಮಾನ್ಯ ಅನುಮತಿಗಳೊಂದಿಗೆ ನಿರ್ಮಿಸಲಾಗಿದೆಯೇ ಹಾಗೂ ನಿರ್ವಹಿಸಲಾಗಿದೆಯೇ ಎಂದು ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಮಹಾನಗರ ಪಾಲಿಕೆಗೆ ನಿರ್ದೇಶಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ದಕ್ಷಿಣ ವಲಯದ ಎಂಸಿಡಿ ಉಪ ಆಯುಕ್ತ ರಾಕೇಶ್ ಕುಮಾರ್, ಅಧೀಕ್ಷಕರ ಇಂಜಿನಿಯರ್ ರಣವೀರ್ ಸಿಂಗ್, ಕಾರ್ಯಪಾಲಕ ಇಂಜಿನಿಯರ್ ಲಲಿತ್ ಕುಮಾರ್, ಸಹಾಯಕ ಇಂಜಿನಿಯರ್ ಸುನೀಲ್ ಚೌಹಾಣ್ ಹಾಗೂ ಕಿರಿಯ ಇಂಜಿನಿಯರ್ ಒಬ್ಬರನ್ನು ಅಮಾನತುಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಹಲವು ಸರಕು ಸೇವೆ ರೈಲುಗಳಿಗೆ ಮತ್ತು ವಡೋದರಾ ತಾಂಡ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತದ ವೈದ್ಯಕೀಯ ಪ್ರವಾಸೋದ್ಯಮವು ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಸದ್ಭಾವನೆ ಮೂಡಿಸುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಎಕ್ಸ್ಪೋ ಸಂಜೀವನಿ 2026 ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಲಿಷ್ಠ ವೈದ್ಯಕೀಯ ವ್ಯವಸ್ಥೆಯ ಮೂಲಕ ಜಾಗತಿಕ ಆರೋಗ್ಯ ಸೇವೆಗಳ ಅಗತ್ಯಗಳನ್ನು ಪೂರೈಸುವಲ್ಲಿ ಭಾರತ ಹೊಂದಿರುವ ಸಾಮರ್ಥ್ಯವನ್ನು ಈ ಕಾರ್ಯಕ್ರಮ ಮುನ್ನೆಲೆಗೆ ತರುತ್ತಿದೆ ಎಂದರು. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಭಾರತದ ಪಾತ್ರವನ್ನು ಪ್ರಸ್ತಾಪಿಸಿದ ಸಚಿವರು, ಅಗತ್ಯವಿದ್ದವರಿಗೆ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಸಲು ಭಾರತ ಹಗಲು ರಾತ್ರಿ ಕಾರ್ಯನಿರ್ವಹಿಸುವ ತ್ವರಿತ ಸಹಾಯವಾಣಿ ವ್ಯವಸ್ಥೆ ಮಾಡಿತ್ತು. ಅಲ್ಲದೆ 100 ಹೆಚ್ಚು ದೇಶಗಳಿಗೆ ತುರ್ತು ವೈದ್ಯಕೀಯ ಸಾಮಗ್ರಿಗಳನ್ನು ವಿಮಾನದ ಮೂಲಕ ರವಾನಿಸಿತ್ತು ಎಂದು ಹೇಳಿದರು. ರಾಜ್ಯಗಳ ಭಾಗವಹಿಸುವಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಬಲಪಡಿಸುವ ಕ್ರಿಯಾ ಯೋಜನೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ಇಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಹಿಸಿದ್ದರು. 2027 ಮಾರ್ಚ್ ವೇಳೆಗೆ 300 ಆದ್ಯತೆಯ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ಸ್ ಅನ್ನು ನವೀಕರಿಸುವ ಕ್ರಿಯಾ ಅಂಶದ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿದ್ದವು. ಸಭೆಯಲ್ಲಿ ನಿಗದಿತ ಸಮಯದೊಳಗೆ ಗುರಿ ಸಾಧಿಸಲು ರಾಜ್ಯ ಸರ್ಕಾರಗಳಿಂದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಕಾಲಿಕ ಬೆಂಬಲದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕೆಲಸವು ಶುದ್ಧ ಸಾತ್ವಿಕ ಪ್ರೇಮ ಅಥವಾ ಶುದ್ಧ ಮತ್ತು ಉದಾತ್ತ ಪ್ರೀತಿಯ ತತ್ವಶಾಸ್ತ್ರದ ಮೇಲೆ ಸ್ಥಾಪಿತವಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಲಂಡನ್ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ಏಕತೆಯ ಭಾವನೆಯು ಹಿಂದೂ ಚಿಂತನೆ ಮತ್ತು ಆರ್ಎಸ್ಎಸ್ ವಿಧಾನದ ಕೇಂದ್ರವಾಗಿದೆ. ಈ ಭಾವನೆಯು ವ್ಯಕ್ತಿಯನ್ನು ಮೀರಿ ಕುಟುಂಬ, ಸಮುದಾಯ, ಸಮಾಜ ಮತ್ತು ಮಾನವೀಯತೆಗೆ ವಿಸ್ತರಿಸುತ್ತದೆ ಹಾಗೂ ಪ್ರಕೃತಿಯೊಂದಿಗೆ ಹಿಂದೂ ನಾಗರಿಕತೆಯ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ವಿವರಿಸಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ 3 ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಸರಿತಾ ಅವರನ್ನು 145-143 ಅಂತರದಿಂದ ಮಣಿಸಿದರು. ಫೈನಲ್ನಲ್ಲಿ ಅವರು ಕಜಕಿಸ್ತಾನದ ಐಜಾದಾ ಸೈದಾನ್ ಅವರನ್ನು ಎದುರಿಸಲಿದ್ದಾರೆ. ಸರಿತಾ ಕಂಚಿನ ಪದಕಕ್ಕಾಗಿ ಚೀನಾದ ವಾಂಗ್ ಹುಯಿಟಿಂಗ್ ವಿರುದ್ದ ಸೆಣಸಲಿದ್ದಾರೆ. ಪುರುಷರ ಕಾಂಪೌಂಡ್ ವಿಭಾಗದ ಸೆಮಿಫೈನಲ್ನಲ್ಲಿ ತೋಮನ್ ಕುಮಾರ್ ಇಂಡೋನೇಷ್ಯಾದ ಕೆನ್ ಸ್ವಾಂಗ್ ಮಿಲಾಂಗ್ ವಿರುದ್ದ 146-144 ಅಂತರದಿಂದ ಸೋತಿದ್ದು ಕಂಚಿನ ಪದಕಕ್ಕಾಗಿ ಇರಾಕ್ನ ಅಬ್ಬಾಸ್ ಕದೀಮ್ ಅವರನ್ನು ಎದುರಿಸಲಿದ್ದಾರೆ. W1 ವಿಭಾಗದಲ್ಲಿ ಸ್ವಾತಿ ಚೌಧರಿ ಕಂಚಿನ ಪದಕಕ್ಕಾಗಿ ಸ್ಪರ್ಧಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 383 ಅಂಕಗಳ ಇಳಿಕೆಯಾಗಿದ್ದು ದಿನದಂತ್ಯಕ್ಕೆ 76,133 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 119 ಅಂಕಗಳ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,779 ಅಂಕಗಳಾಗಿ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.49 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿಯವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಅನೇಕ ಗೆಳೆಯರು ಮತ್ತಷ್ಟು ಸಂದೇಶಗಳನ್ನು ಇಲ್ಲಿ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ನಿರ್ವಹಿಸುವ ಎಲ್ಲ ತರಹದ ವೃತ್ತಿಗಳೆಂಬ ಬೀಗಗಳನ್ನು ಅನ್ಲಾಕ್ ಮಾಡುವ ಒಂದೇ ಕೀಲಿ ಅಂದರೆ

ಕ್ಷಣ ಎಂಬುದು ನನ್ನ ಅಭಿಪ್ರಾಯ ಅಂತ ಹೊಡೆನೂರು ಪರಮೇಶ್ ಅರ್ಕಲ್ಗೂಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಸತ್ಯವಾದ ಮಾತು, ಶಿಕ್ಷಣ ಒಂದಿದ್ದರೆ ಸುಶಿಕ್ಷಿತ ಸಂಸಾರವನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಸುಶಿಕ್ಷಿತ ಸಮಾಜವನ್ನು ಕಟ್ಟೋದು ಬಹಳ ಮುಖ್ಯ. ಹಾಗಾಗಿ ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿ, ಹಿಂದಿನ ದೇವಾಲಯಗಳಲ್ಲಿ ಬಾಗಿಲನ್ನು ತೆರೆಯಲು ಒಂದಡಿ ಉದ್ದದ ಕಬ್ಬಿಣದ ಕಂಬಿಗಳ ಬೀಗದ ಕೈಯನ್ನು ಬಳಸ್ತಾ ಇದ್ರು ಅಂತ ಸಂದೇಶವನ್ನು ಕಳಿಸಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಸಿರಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ, ಗಾನ ಭಜನ ಸಹ ಇಷ್ಟ ಆಯಿತು ಅಂತ ವಿಜಯಕುಮಾರ್ ಆರಾಧ್ಯ ರಕ್ಷಿತ ಹಳೆಯೂರು ಕಾಕನಕೋಟೆ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ನಮಗೆ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ.

ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಒಂದು ಗೀತೆಗೆ ಕಾಲಾವಕಾಶ ನಮಗೆ ಇದೆ. ಗಣೇಶ್ ಅವರು ನಮಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಯೋಗೇಶ್ ಅಂತ ಸಹ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಮುಂದುವರಿಯಲಿ, ನಮ್ಮ ಎಲ್ಲ ಕಾರ್ಯಕ್ರಮಗಳ ಮೇಲೆ ಇರಲಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಗಾನ ಭಜಾನ ಕಾರ್ಯಕ್ರಮದಲ್ಲಿ ನಮ್ಮ ಜೀವನದ ಬೀಗದ ಕೀಲಿ ನಮ್ಮ ಕೈಲೇ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಪಡೆಯುವಂತಹ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು, ಆಗ ಬದುಕು ಸುಂದರವಾಗಿರುತ್ತೆ ಅನ್ನೋದು ಇವತ್ತಿನ ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮದ ವಿಷಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಇಂದು ಅನುಮೋದನೆ ನೀಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಭಾರತೀಯ ಸೇನೆಗೆ ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಅಣುಪತ್ತೆ ವಾಹನಗಳು, ಸುಧಾರಿತ ಲಘು ಹೆಲಿಕಾಪ್ಟರ್ಗಳನ್ನು ಖರೀದಿಸುವ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಲಕ್ಸೆಂಬರ್ಗ್ನ ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಲೆಕ್ಸ್ ಡೇಲ್ಸ್ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಲಕ್ಸೆಂಬರ್ಗ್ ನಡುವಿನ ಬಾಹ್ಯಾಕಾಶ ಕ್ಷೇತ್ರದ ಸಹಕಾರದ ಪ್ರಸ್ತುತ ಸ್ಥಿತಿ, ಮುಂದಿನ ಬೆಳವಣಿಗೆಗಳು ಹಾಗೂ ವಾಣಿಜ್ಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಅವಕಾಶಗಳ ಕುರಿತು ಉಭಯ ಸಚಿವರು ಚರ್ಚಿಸಿದರು. ಗೋವಾದ ತಾಳೆಗಾಂವ್ನ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟಪತಿ ಪೊಲೀಸ್ ಪದಕವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಸೈಬರ್ ವಂಚನೆ ಸಹಾಯವಾಣಿ 1930ಗೆ ಕೃತಕ ಬುದ್ದಿಮತ್ತೆ ಆಧಾರಿತ ಧ್ವನಿ ಸಹಾಯಕವನ್ನು ಸಚಿವರು ಬಿಡುಗಡೆ ಮಾಡಿದರು. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಸಂದರ್ಭದಲ್ಲಿ ಎದುರಾಗಿದ್ದ ತಾಂತ್ರಿಕ ತೊಡಕುಗಳನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಸ್ಥಳದಲ್ಲೇ ಪರಿಹರಿಸಿದ್ದಾರೆ. ಕೊರಗ ಸಮುದಾಯದ ಪ್ರಮುಖ ಬೇಡಿಕೆಯಾದ ಭೂಮಿ ಹಕ್ಕು ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ನಿಯಮ ರೂಪಿಸುವಂತೆ ಒತ್ತಾಯಿಸಿ ಕೊರಗ ಪ್ರತಿನಿಧಿಗಳು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೌನ ಜಾಥಾ ನಡೆಸಿದರು. ರಾಜ್ಯ ಸರ್ಕಾರ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಮೊದಲ ಹಾಗೂ ಎರಡನೇ ಪಟ್ಟಿಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ತಾಲೂಕುಗಳನ್ನು ಸೇರಿಸದಿರುವುದನ್ನು ಖಂಡಿಸಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:03 ಸರಿಯಾಗಿ. ಇನ್ನು ಈ ಸಮಯ ಇವತ್ತಿನ ದಿನಕ್ಕೆ ಭಾವಚಿತ್ತಾರ ಕಾರ್ಯಕ್ರಮದ್ದು. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಸಾಕಷ್ಟು ಭಾವಗೀತೆಗಳು ನಿಮಗಾಗಿ ಲೈನಪ್ ಆಗಿದೆ ಅಂತ ಹೇಳ್ತಾ, ಪ್ರಾರಂಭದಲ್ಲಿ ವರ್ಷ ಸುರೇಶ್ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ಉಪಾಸನಾ ಮೋಹನ್ ಅವರ ಸಂಗೀತ.

ಹೌದು, ಬಂದೇ ಬರ್ತಾವ ಕಾಲ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಇದ್ದಂತಹ ಗೀತೆ. ಇದುವರೆಗೆ ನೀವು ಕೇಳಿದ್ದು ವಿನುತ ಬಿಜಿ ಅವರ ಧ್ವನಿಯಲ್ಲಿ ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಸುರೇಖಾ ಕೆ ಎಸ್ ಅವರು. ಪೂತಿನಾ ಅವರ ರಚನೆಗೆ ನಾರಾಯಣ ಎಚ್ ಕೆ ಅವರ ಸಂಗೀತ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಇನ್ನೀಗ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿರುವಂತಹ ಗೀತೆಯೊಂದನ್ನು.

ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಗೀತೆಯನ್ನ ಕೇಳಿ ಬಂದ್ರಿ. ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಸುಪ್ರಿಯಾ ಆಚಾರ್ಯ ಅವರು, HS ವೆಂಕಟೇಶ್ ಮೂರ್ತಿ ಅವರ ರಚನೆ.

ಸಾಗರ್ ಸೇ ಗೆಹರಾ ಹೇ ಪ್ಯಾರ್ ಅಮಾರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಮಜ್ಧಾರ್ ಚಿತ್ರದ ಗೀತೆಯನ್ನು. ಸಮೀರ್ ಅವರು ಬರೆದಂಥ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತ ನಿರ್ದೇಶನ ಇತ್ತು. ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರೀತಿ ಉತ್ತಮ್ ಸಿಂಗ್ ಮತ್ತು ರವೀಂದ್ರ ಸಾಥೆ ಅವರ ಧ್ವನಿಯಲ್ಲಿ, ಯುಗ್ ಪುರುಷ್ ಚಿತ್ರದ ಗೀತೆ. ಮಜ್ರೂಹ್ ಸುಲ್ತಾನ್ಪುರಿ ಅವರು ಬರೆದಂಥ ಗೀತೆಗೆ ರಾಜೇಶ್ ರೋಷನ್ ಅವರ ಸಂಗೀತ ನಿರ್ದೇಶನ.

ರೆಹನಾ ಹೇ ತೇರೆ ದಿಲ್ ಮೇ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಮೀರ್ ಅವರು ಬರೆದಂಥ ಗೀತೆಗೆ ಹ್ಯಾರಿಸ್ ಜೈರಾಜ್ ಅವರ ಸಂಗೀತ ನಿರ್ದೇಶನ. ಕಾರ್ಯಕ್ರಮದ ಮುಂದಿನ ಗೀತೆ ಸ್ವದೇಶ್ ಚಿತ್ರದ್ದು.

ಇದುವರೆಗೆ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೈಸ್ ಯೋಜನೆ ಕುರಿತಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ಕಾನೂನಿನ ಚೌಕಟ್ಟಿನಲ್ಲೇ ಇರಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿ, ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದ್ದರೆ ನ್ಯಾಯಾಲಯವಿದೆ ಎಂದು ಅವರು ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಇಂದು ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಕಸ್ತೂರಿ ರಂಗನ್ ವರದಿ ಜಾರಿ ಖಂಡಿಸಿ ಹಾಗೂ ಮಲೆನಾಡು ಉಳಿಸುವಂತೆ ಆಗ್ರಹಿಸಿ ಇಂದು ತೀರ್ಥಹಳ್ಳಿಯ ಬಿಂತಳದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಿಸಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ತಲಾ 2 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಪುದುಚೇರಿಯ 1 ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ. ಉಪಚುನಾವಣೆಗಳಿಗೆ ಬುಧವಾರ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯಗಳ ಸಹಭಾಗಿತ್ವದೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಬಲಪಡಿಸುವ ಕ್ರಿಯಾಯೋಜನೆ ಕುರಿತು ಪರಿಶೀಲನಾ ಸಭೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಸಿದರು. 2027 ಮಾರ್ಚ್ ವೇಳೆಗೆ ಆದ್ಯತೆ ನೀಡಲಾದ 300 ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಅಗತ್ಯ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಹರಿಯಾಣದ ಫರೀದಾಬಾದ್ನಲ್ಲಿ ರಾಷ್ಟೀಯ ಮಹಿಳಾ ಆಯೋಗ ಆಯೋಜಿಸಿದ್ದ ಮಹಿಳಾ ಶಾಸಕರ ಸಾಮರ್ಥ್ಯ ವರ್ಧನೆ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಉದ್ಘಾಟಿಸಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿಯ ಪುರುಷರ ಕಾಂಪೌಂಡ್ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತದ ತೋಮರ್ ಕುಮಾರ್ ಇಂಡೋನೇಷ್ಯಾದ ಕೆನ್ ಸ್ವಾಗುಮಿಲಾಂಗ್ ವಿರುದ್ದ 146-144 ಅಂತರದಿಂದ ಸೋತಿದ್ದು, ಕಂಚಿನ ಪದಕಕ್ಕಾಗಿ ಇರಾಕ್ನ ಅಬ್ಬಾಸ್ ಕದೀಮ್ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

10:03 ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೀತಿ ಪ್ರೇಮದ ಕುರಿತು ಸ್ವಲ್ಪ ಮಾತು, ಒಂದಷ್ಟು ಒಳ್ಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವಂತಹ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಏನಪ್ಪ ಅಂದರೆ, ಮದುವೆಯಾದ ಹೊಸ್ತಿರಲ್ಲಿ ಅಥವಾ ಮದುವೆಯಾದ ನಂತರ, ಮದುವೆಗೂ ಮುನ್ನ ಎಲ್ಲ ಸಮಯದಲ್ಲೂ ಯಾವುದಾದ್ರೂ ಒಂದು ಬೇಡಿಕೆ, ಒಡವೆಗಾಗಿರಬಹುದು, ಒಂದು ವಸ್ತುಗಾಗಿರಬಹುದು, ಎಲ್ಲದಕ್ಕೂ ಬೇಡಿಕೆ ಖಂಡಿತ ಪ್ರೇಮಿಯ ಕಡೆಯಿಂದ ಇದ್ದೇ ಇರುತ್ತೆ. ಆದರೆ ಈ ಒಡವೆ, ವಸ್ತು, ವಸ್ತ್ರ ಇವೆಲ್ಲದರ ಬೇಡಿಕೆ ಅತಿಯಾದರೆ ಅಥವಾ ಅದು ಹೆಚ್ಚಾದರೆ ಅದಕ್ಕೆ ಏನು ಮಾಡೋದು, ಹೇಗೆ ಅದನ್ನು ನಿಭಾಯಿಸೋದು ಪ್ರೇಮಿಯ ಕಡೆಯಿಂದ? ಅದು ಯಾವ ಕಡೆಯಿಂದ ಆಗಿರಬಹುದು, ಈ ಕಡೆಯಿಂದ ಆಗಿರಬಹುದು, ಆ ವಿಭಾಗದಿಂದ ಆ ಕಡೆಯಿಂದ ಆದರೂ ಆಗಿರಬಹುದು. ಅಂದರೆ ಯಾವುದೇ ಒಂದು ಬಾಹ್ಯ ವಸ್ತುವಿನ ಆಕರ್ಷಣೆ ಹೆಚ್ಚಾಗಿ ಅದನ್ನು ತಂದುಕೊಡಬೇಕು, ಅದನ್ನು ಬೇಕೇ ಬೇಕು. ನೆಕ್ಸ್ಟ್ ಬರ್ತ್ಡೇಗೆ ನನಗೆ ಅದು ಬೇಕೇ ಬೇಕು, ನಮ್ಮ ಆ್ಯನಿವರ್ಸರಿ ಹತ್ತಿರ ಬರ್ತಾ ಇದೆ, ನನಗೆ ಈ ಗಿಫ್ಟು ನೀವು ಕೊಟ್ಟರೆ ಖುಷಿಯಾಗತ್ತೆ. ಹಾಗಾದರೆ ಈ ಎಲ್ಲ ಬಾಹ್ಯ ವಸ್ತುಗಳಿಂದ ನೀಡುವಂತಹ, ಅವು ನೀಡುವಂತಹ ಖುಷಿ ನಿಜವಾದ ಖುಷಿನ? ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಸಂದೇಶದ ಮುಖಾಂತರ ನಮಗೆ ತಿಳಿಸ್ತೀರಾ ಅಂತ ಭಾವಿಸ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9489309209, 9483091029 ಈ ಸಂಖ್ಯೆಗೆ ನಿಮ್ಮ ಉತ್ತರ, ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಸ್ಪಷ್ಟವಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ದಯವಿಟ್ಟು ಬರೆದು ಕಳಿಸಿ. ನಿಮ್ಮ ಹೆಸರು ಮತ್ತು ಸ್ಥಳವನ್ನು ಬರೆಯೋದನ್ನು ಮರಿಬಿಡಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯ ನಿಮಗೆ ನೀಡಿದ್ದೆ ಅನ್ನೋದಕ್ಕೆ ಉತ್ತರ ಹೀಗಿದೆ. ಇನ್ನು ಗೆಳೆಯರೊಬ್ಬರು ಮತ್ತೊಮ್ಮೆ ವಿಷಯವನ್ನು ತಿಳಿಸ್ತೀರಾ ಅಂತ ಹೇಳಿದರು. ಇನ್ನು ಪ್ರೀತಿಯಲ್ಲಿ ಪ್ರೇಮಿಗಳ ಮಧ್ಯೆ ವಸ್ತುಗಳ ವಿನಿಮಯ ಆಗಾಗ್ಗೆ ನಡೀತಾ ಇರುತ್ತೆ. ಅದು ಬರ್ತ್ಡೇ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು, ಯಾವುದೇ ಒಂದು ಶುಭ ಸಮಾರಂಭ ಆಗಿರ್ಬೋದು, ಅಥವಾ ಮೊದಲ ಬಾರಿಯ ಭೇಟಿ ಆಗಿರಬಹುದು, ಹೇಗೆ ಇರಬಹುದು, ಒಟ್ಟಿನಲ್ಲಿ ಯಾವುದೋ ಒಂದು ಗುರ್ತಿಗೆ ಒಂದು ಗಿಫ್ಟ್ ನೀಡುವಂತಹ ಪರಿಪಾಠ ಇರುತ್ತೆ. ಆದರೆ ಅದು ಅತಿಯಾದರೆ, ಆ ವಸ್ತುವಿನ ನಿರೀಕ್ಷೆ ನಿಜವಾಗ್ಲೂ ನನಗೆ ಖುಷಿ ಕೊಡುತ್ತೆ ಅನ್ನೋದಾದರೆ, ಆ ಬದುಕು ಎಷ್ಟು ಸರಿ ಎಷ್ಟು ಸತ್ಯ ಅನ್ನುವುದು ಇವತ್ತಿನ ಕಾರ್ಯಕ್ರಮದ ವಿಷಯ. ಅಂದರೆ ನಮಗೆ ಪ್ರತಿ ಭೇಟಿಯಲ್ಲೂ ಅಥವಾ ಪ್ರತಿಯೊಂದು ನಿರ್ದಿಷ್ಟ ಸಮಯದಲ್ಲೂ ಒಂದಷ್ಟು ರೀತಿಯ ಆಡಂಬರಕ್ಕೆ ಅಂತ ಹೇಳಲಿಕ್ಕೆ ಬರಲ್ಲ, ಅದು ಅವರವರ ಇಷ್ಟಕ್ಕೆ ಬಿಟ್ಟದ್ದು, ಅವರವರ ಖುಷಿಗೆ ಬಿಟ್ಟದ್ದು, ಅವರವರ ಜೇಬಿನ ವಿಚಾರಕ್ಕೆ ಬಿಟ್ಟದ್ದು. ಆದರೆ ಎರಡೂ ಕಡೆಯಿಂದ ಈ ನಿರೀಕ್ಷೆಗಳಂತೂ ಜೀವನ ಪೂರ್ತಿ ಖಂಡಿತ ಇರುತ್ತೆ. ನನಗೆ ನೀವು ಒಂದು ವಾಚ್ ಕೊಡಿಸ್ತೀನಿ ಅಂತ ಹೇಳಿ 5-10 ವರ್ಷ ಆಯಿತು ಮದುವೆ ಆದ ಹೊಸ್ತರಲ್ಲಿ ಹೇಳಿದ್ರಿ, ಇವತ್ತಿಗೂ ಇನ್ನೂ ಕೊಡಿಸಿಲ್ಲ ಅಂತ ಯಾರೋ ಒಬ್ಬ ಮಡದಿ ಗುಣಗುಣಿಸ್ತಾ ಇರ್ತಾರೆ. ಹಾಗೇನೆ ನನಗೆ ಈ ಒಂದು ನೆಕ್ಲೆಸ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಇವತ್ತಿಗೂ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾರೆ. ನನಗೊಂದು ಸ್ಯಾರಿ ಕೊಡಿಸ್ತೀನಿ, ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ಸು ಅಥವಾ ಯಾವುದೋ ಒಂದು ರೇಷ್ಮೆ ಸೀರೆಯನ್ನು ಕೊಡಿಸ್ತೀನಿ ಅಂತ ಹೇಳಿದ್ರಿ, ಇನ್ನೂ ಸಾಧ್ಯ ಆಗಿಲ್ಲ ಅಂತ ಯಾವಾಗಲೂ ಗುಣಗ್ತಾ ಇರುವಂತಹ ಧ್ವನಿಯನ್ನು ಕೇಳಿರ್ತೀವಿ. ಹಾಗೆಯೇ ಈ ಕಡೆಯಿಂದನೂ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಅಂದರೆ ಬರೀ ಹುಡುಗಿಯ ಕಡೆಯಿಂದ, ಮಹಿಳೆಯರ ಕಡೆಯಿಂದನೇ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಈ ಕಡೆಯಿಂದನೂ ಅದೇ ರೀತಿಯ ನಿರೀಕ್ಷೆಗಳು, ಯಾಕೆಂದರೆ ಇವತ್ತು ಈಕ್ವಾಲಿಟಿ, ಸಮಾನತೆ ಅನ್ನುವುದು ಅತ್ಯಂತ ಎಲ್ಲ ಕಡೆ ನಾವು ಬೇಕು ಅನ್ನುವಂತಹ ರೀತಿಯಲ್ಲಿ ಹೋರಾಡ್ತಾ ಇದ್ದಾರೆ. ಹಾಗಾಗಿ ಅದು ಬಂದಿದೆ ಅಂತಲೂ ಭಾವಿಸ್ತೀನಿ ಕೆಲವು ಭಾಗಗಳಲ್ಲಿ, ಅದು ಅಟ್ಲೀಸ್ಟ್ ನಗರ ಪ್ರದೇಶಗಳಲ್ಲಿ ಅಂತ ಅನ್ಕೋತೀನಿ. ಎಲ್ಲ ಪ್ರದೇಶಗಳಲ್ಲೂ ಅದು ಬರೋದು ಒಳ್ಳೆಯದು ಅಂತಲೂ ಭಾವಿಸ್ತೀನಿ. ಆದರೆ ಈ ಒಂದು ಪ್ರೇಮಿಗಳ ಮಧ್ಯೆ ಈ ವಸ್ತು ಜೊತೆಗೆ ಈ ಒಂದು ಎಕ್ಸ್ಪೆಕ್ಟೇಷನ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಇವುಗಳ ವಿನಿಮಯ ಎಷ್ಟು ಖುಷಿಯನ್ನು ನೀಡಬಲ್ಲದು? ಅಥವಾ ಇದು ಇಲ್ಲದೆ, ಆ ನಿರೀಕ್ಷೆಗಳನ್ನು ಹುಟ್ಟುಹಾಕದೆ ನಿಜವಾದ ಪ್ರೀತಿಯಿಂದ, ಸತ್ಯವಾದ ಪ್ರೀತಿಯಿಂದ ಬದುಕನ್ನು ಸರಳವಾಗಿ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಇದು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಮತ್ತು ವಿಚಾರ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ದಯವಿಟ್ಟು ಸಂದೇಶಗಳು ಸ್ಫುಟವಾಗಿರಲಿ, ಅಂದರೆ ಸ್ಪಷ್ಟವಾಗಿ, ಚಿಕ್ಕದಾಗಿ, ಅರ್ಥ ಆಗುವ ರೀತಿಯಲ್ಲಿ ಬರೆದು ಕಳಿಸ್ತೀರಾ ಅಂತ ಭಾವಿಸ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಪ್ರೇಮನಿನಾದ ಕಾರ್ಯಕ್ರಮದ ವಿಷಯವನ್ನು ಕುರಿತು ಅನೇಕ ಮಿತ್ರರು ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ಎಲ್ಲ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಅಂದರೆ ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಹಲವಾರು ಗೆಳೆಯರು ತಮ್ಮ ಮನಸ್ಸಿನ ಮಾತನ್ನು ಇಂಗಿತವನ್ನು ಇಲ್ಲಿ ಹಂಚ್ಕೋತಾ ಇದ್ದಾರೆ. ಹಾಗೆಯೇ ಕೆಲವರು ಇವತ್ತಿನ ಕಾರ್ಯಕ್ರಮ ಮತ್ತು ಹಾಡುಗಳು ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಂದೇಶಗಳು ಕಾರ್ಯಕ್ರಮದ ವಿಷಯದ ಕುರಿತಾಗಿ ಕಳಿಸಿದ್ರೆ ಇನ್ನಷ್ಟು ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಪ್ಪ ಅಂದರೆ ಪ್ರೇಮಿಗಳ ನಡುವೆ ಹಲವಾರು ಗಿಫ್ಟ್ಗಳ ಅಥವಾ ವಸ್ತುಗಳ ವಿನಿಮಯ ಖಂಡಿತ ನಡೀತಾ ಇರುತ್ತೆ. ಆದರೆ ಅದು ನಿಜವಾದ ಖುಷಿಯನ್ನು ನೀಡುತ್ತಾ ಅನ್ನುವ ಪ್ರಶ್ನೆಯ ಜೊತೆಗೆ ಅದು ಆಗಾಗ್ಗೆ ಒಂದು ರೀತಿಯ ಅದು ಆಸೆ ಅಂತ ಹೇಳಿದ್ರೂ ಕೂಡ ಅದು ನಿರೀಕ್ಷೆಯನ್ನು ಯಾವಾಗಲೂ ಹುಟ್ಟಾಗ್ತಾ ಇರುತ್ತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಥಮ ಭೇಟಿ, ಸೆಕೆಂಡು, ಥರ್ಡು ಹೀಗೆ ಪ್ರತಿ ಭೇಟಿಯಲ್ಲೂ ಏನಾದರೂ ಒಂದನ್ನು ಹೊಸತನ್ನ ಕೊಡಬೇಕು, ತನ್ನ ಪ್ರೇಮಿಯ ಬಗ್ಗೆ ಆ ನಿರೀಕ್ಷೆಯನ್ನ ಹುಟ್ಟಾಕಿರ್ತಾರೆ. ಅದನ್ನ ಮುಟ್ಟೋದು, ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ ಆಗಿರುತ್ತೆ ಈ ಕಡೆ ಇರುವಂತಹ ಪ್ರೇಮಿಗೆ. ಹಾಗಾಗಿ ಈ ನಿರೀಕ್ಷೆಗಳು ಅಥವಾ ಬಾಹ್ಯ ವಸ್ತುಗಳ ಮೇಲಿನ ಆಕರ್ಷಣೆ ನಿಜವಾದ ಪ್ರೀತಿಯನ್ನ ಕಾಪಾಡುತ್ತಾ, ಸತ್ಯವಾದ ಪ್ರೀತಿಯನ್ನ ಉಳಿಸುತ್ತಾ, ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ವಿಷಯ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی این پروگرام تا خبری تیچه نیوزان اے آر ایپ پر دستیا
3: چون ترد تھائی میان ترد ایک وٹ بنی سان ترد
2: اردو زبان کے پروگرام بھی اے آر ایپ پر ملتے ہیں
4: بدلا دا روپ لکے
5: برسن حالے
6: آکاش ونین انیت تمیل نگلچگلوں نیوز آن اے آر ایپل کڑیکم

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांचा बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIRನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಾಗ್ತಾ ಇದೆ ಹಾಡುಗಳ ಜೊತೆಗೆ ಒಂದಷ್ಟು ವಿಭಿನ್ನ ಗೀತೆಗಳು ಖಂಡಿತ ಪ್ರಸಾರ ಆಗ್ತಾ ಇದೆ. ಪ್ರೀತಿ ಪ್ರೇಮದ ಕುರಿತು ಮಾತು ಇವತ್ತಿನ ವಿಷಯ. ಹಲವಾರು ಗೆಳೆಯರಿಗೆ ಈ ವಿಷಯದ ಬಗ್ಗೆ ಸಂದೇಶವನ್ನು ಕಳಿಸ್ಬೇಕು, ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ಅನಿಸಿ ಅನೇಕರ ಮೆಸೇಜ್ಗಳು ಇಲ್ಲಿಗೆ ಹರಿದು ಬಂದಿದೆ. ನಮ್ಮ ಇನ್ಬಾಕ್ಸ್ ಆಲ್ಮೋಸ್ಟ್ ತುಂಬಿದೆ ಅಂತ ಹೇಳ್ಬೋದು. ಇನ್ನು ಒಂದೊಂದಾಗಿ ಮೆಸೇಜ್ಗಳನ್ನು ನೋಡುವಂತಹ ಕೆಲಸ ಮಾಡೋಣ, ಯಾಕೆಂದರೆ ಸಾಕಷ್ಟು ಸಂದೇಶ ಬಂದಿರೋದ್ರಿಂದ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಸಂದೇಶವನ್ನು ತೆಗೆದುಕೊಳ್ಳೋದು ಖಂಡಿತ ಕಷ್ಟ ಆಗಬಹುದು. ವಿಜಯ್ಕುಮಾರ್ ಮಾಳೆ ಶಿರಾಳಿಕೊಪ್ಪ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಇಷ್ಟ ಆಯಿತು, ಗಣೇಶನ ಗಲಾಟೆ ಈ ಚಿತ್ರದಲ್ಲಿ ಒಂದು ಪ್ರಿಯ ಮಾಹಿತಿ ಇದೆ, ಅದು ನನಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ವಿಷಯದ ಕುರಿತು ನಿಮ್ಮ ಸಂದೇಶ ಹರಿದು ಬರಲಿ. ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ಧನ್ಯವರು ಒಂದು ಕವನವನ್ನು ಬರೆದು ಕಳಿಸಿದ್ದಾರೆ. ನಾ ಕೊಡುವೆ ನನ್ನವಳಿಗೆ ಒಲವಿನುಂಗುರ, ನಾ ಬೇಡುವೆ ಪ್ರೇಮದ ಕಾಣಿಕೆ, ಬೇಡವೆಂದರೂ ಅರ್ಪಿಸುವೆ ಭಾರವಿಲ್ಲದ ಹೂಮಲ್ಲಿಗೆ ಅಂತ ಇವರ ಕವನದ ಸಾಲುಗಳು ಹೇಳ್ತಾ ಇದೆ. ಹಾಗೆಯೇ ಮುಂದಿನ ಮೆಸೇಜ್ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಪ್ರೇಮಿಗಳ ಅಥವಾ ದಂಪತಿಗಳ ಮನಸ್ಥಿತಿಯ ಮೇಲೆ ಅವರ ವೈವಾಹಿಕ ಜೀವನ ಅವಲಂಬಿಸಿರುತ್ತೆ. ಇಬ್ಬರು ಬಾಹ್ಯ ಪ್ರಾಪಂಚಿಕ ವಸ್ತುಗಳ ಮೇಲೆ ಮೋಹಿತರಾಗಿದ್ದರೆ ಒಬ್ಬರಿಗೊಬ್ಬರು ಪೂರಕವಾಗಿ ಬದುಕಬಹುದು. ಆದರೆ ಒಬ್ಬರು ಭಾವನಾ ಜೀವಿಯಾಗಿದ್ದು ಆಂತರಿಕ ಸೌಂದರ್ಯಕ್ಕೆ ಬೆಲೆ ಕೊಡೋರಾದರೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಆಸೆಗಳಿಗೆ ಕೊನೆಯೇ ಇರೋಲ್ಲ, ತಿದ್ದಲು ಪ್ರಯತ್ನ ಪಡಬಹುದಷ್ಟೇ ಅಂತ ಇವರು ತಮ್ಮ ಮೆಸೇಜ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಉಮೇಶ್ ಅವರು ಸಿರಿಗೆರೆಯಿಂದ, ಪ್ರೀತಿಯನ್ನು ತೋರ್ಪಡಿಸುವುದು ಕೇವಲ ಆಡಂಬರದ ಪ್ರದರ್ಶನ ಆಗಬಾರದು. ಸಿರಿವಂತ ಪ್ರೇಮಿಗಳಾಗಲಿ ಅಥವಾ ಬಡವ ಪ್ರೇಮಿಯಾಗಿರಬಹುದು, ಒಬ್ಬರಿಗೊಬ್ಬರು ತಮ್ಮ ಮನಸ್ಸಿನ ಅಂತರಾಳದ ಪ್ರೀತಿಯನ್ನು ಸಂತೋಷವಾಗಿ ಸುಖವಾಗಿ ಬಾಳಲಿಕ್ಕೆ ಬೇಕಾಗಿರುವ ಪ್ರೀತಿ, ನಿಜವಾದ ಪ್ರೀತಿ ಈ ಒಂದು ಮಾತನ್ನು ಯಾರೇ ಪ್ರೇಮಿಗಳು ಅರ್ಥಕೊಂಡ್ರೆ ನಿಜವಾಗ್ಲೂ ಖುಷಿಯಾಗಿರಬಹುದು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಬಾನುಲಿ ಗೆಳೆಯ ಸುನಿಲ್ ಅವರಿಗೆ, ರುದ್ರಮೂರ್ತಿ ಅವರಿಗೆ ಏನೋ ಇವರ ಸಂದೇಶ ಹೇಳ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಿಷಯ ಚೆನ್ನಾಗಿದೆ. ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯವರು ಸಾಮಾನ್ಯವಾಗಿ ಕೇಳಿದ್ದನ್ನು ಪ್ರೀತಿಯಿಂದ ಕೊಡಿಸ್ತಾರೆ. ಪದೇ ಪದೇ ಕೇಳಬಾರ್ದು, ವರ್ಷಕ್ಕೊಮ್ಮೆ ಕೇಳಿದ್ರೆ ಮಾತ್ರ ಬಂಗಾರದ ವಿಷಯ ಮಾತ್ರ, ಬಾಕಿ ಬೇರೆ ಏನೇ ಆದರೂ ಕೇಳಿದ್ರೆ ನಾನೇ ತಗೊಂಡು ಬಿಡ್ತೀನಿ ಅಂತ ಚಂದದ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರ ಮಾತಿನ ಅರ್ಥ ಬಂಗಾರದ ಒಡವೆ ಅಥವಾ ಬಂಗಾರದ ರಿಲೇಟೆಡ್ ಏನೇ ಇದ್ದರೂ ಅವರು ತಂದುಕೊಡ್ತಾರೆ, ಆದರೆ ವರ್ಷಕ್ಕೊಂದ್ಸರಿ ಮಾತ್ರ ಅಂತ ಕೇಳ್ತಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಹಾಡುಗಳು ಇಷ್ಟ ಆಗ್ತಿದೆ ಅಂತ ತೀರ್ಥೇಶ್ ಅವರ ಸಂದೇಶ. ಇನ್ನು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನನಗೆ ಇಷ್ಟ ಆಗ್ತಾ ಇದೆ, ಕುಮಾರಸ್ವಾಮಿ ಮೈಸೂರಿನಿಂದ ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದೀರಿ ಇವತ್ತು. ಆದರೆ ಈಡರಿಸುವಂತಹದ್ದು ಸಂಸಾರ ಜೀವನದಲ್ಲಿ ಅಥವಾ ಒಬ್ಬರಿಗೊಬ್ಬರು ಪ್ರೀತಿಸಿದಂತಹ ಸಂದರ್ಭದಲ್ಲಿ ಆಸೆಯನ್ನು ಪೂರೈಸುವಂತಹದ್ದು, ಅವರ ಆಸೆಯನ್ನು ಪೂರೈಸೋದು ಕೊಡಿಸೋದು ಅವರು ಕೂಡ ಮಾಡ್ತಾರೆ ಅಂದರೆ ಇಬ್ಬರಲ್ಲೂ ಇರುತ್ತೆ ಅಂತ. ಒಂದು ವಿನಿಮಯ ಇದ್ದಾಗ ಅವರು ಕೊಟ್ಟಂಥ ನೆನಪಿಗಾಗಿ ಅದು ವಿಶೇಷತೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮೆಸೇಜ್ಗಳು ಸ್ಪಷ್ಟವಾಗಿರಲಿ, ಅದರ ಅರ್ಥ ಎಲ್ಲರಿಗೂ ನಾವು ಹೇಳುವಾಗ ನಿಮ್ಮ ಭಾವನೆಯನ್ನು ಸಂದೇಶದ ರೂಪದಲ್ಲಿ ಪದಗಳ ರೂಪದಲ್ಲಿ ಕೊಡುವಾಗ ಒಮ್ಮೆ ಒಂದ್ಸರಿ ಓದಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮೆಸೇಜ್ಗಳನ್ನು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ತಗೊಳ್ಳೋಣ. ಒಂದು ಹಾಡು

ಇನ್ನು ಹಲವಾರು ಗೆಳೆಯರು ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಅವರು, ನಮಸ್ಕಾರ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ವಿಷಯ ಹಾಡುಗಳು ತುಂಬ ಇಷ್ಟ ಆಯಿತು. ಪ್ರಸಾದ ಮಾಡಿದ ನಿಲಯಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ, ಪ್ರೇಮ ನಿನಾದ ಕಾರ್ಯಕ್ರಮ ವಿಷಯ ವಿಶೇಷವಾಗಿದೆ. ಅಂದರೆ ವಿಶೇಷ ಸಂದರ್ಭಗಳು, ಹುಟ್ಟುಹಬ್ಬ, ವಿವಾಹ, ಹೀಗೆ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆ ಸ್ವೀಕರಿಸೋದು ಕಾತುರದಿಂದ ಕಾಯ್ತಾ ಇರ್ತಾರೆ ಕೆಲವರು. ಹಾಗಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಹಿಂದಿನ ಕಾಲದ ಥರ ಈಗ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ಪ್ಯಾಷನ್ ಆಗಿಬಿಟ್ಟಿದೆ. ಉಡುಗೊರೆ ಕೊಟ್ಟರೆ ಮಾತ್ರ ಪ್ರೀತಿ ಅಂತೇನಿಲ್ಲ, ಅವರ ನಿಜವಾದ ಪ್ರೀತಿಯೇ ದೊಡ್ಡ ಉಡುಗೊರೆ. ಇದು ನನ್ನ ಅಭಿಪ್ರಾಯ. ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ಗೀತೆಗಳನ್ನು ಕೇಳಿ ಮನಸ್ಸಿಗೆ ಮುದ ಅನ್ನಿಸ್ತಾ ಇದೆ ಅಂತ ಪಿ ಬಿಂದುಮತಿ ಯಲಹಂಕದಿಂದ ಮೆಸೇಜ್ ಮಾಡಿದ್ದಾರೆ.

ಪ್ರೀತಿಯೇ ಬಹಳ ಮುಖ್ಯ ಎಂದು ಬಾಳಿದ್ರೆ ಯಾವುದೇ ಕಷ್ಟವನ್ನ ಎದುರಿಸಬಹುದು. ಆದರೆ ದುರಾಸೆಯಿಂದ ಐಷಾರಾಮಿ ಜೀವನಕ್ಕೆ ಗಂಡನನ್ನು ಒತ್ತಾಯಿಸಿದರೆ ಹಿಂಸೆಯಿಂದ ಜೀವನವನ್ನು ಕಳೆದುಕೊಳ್ಳಬೇಕಾಗತ್ತೆ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಇವರೆಲ್ಲ ಹಾಡುಗಳು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರಶಾಂತ್ ಅವರ ಸಂದೇಶ, ಶ್ರೀನಿವಾಸ್ ಅವರ ಮೆಸೇಜ್ ಹರಿದು ಬಂದಿದೆ. ಇನ್ನು ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಆಗಿತ್ತು. ಅಂದರೆ ಬಾಹ್ಯ ವಸ್ತುಗಳು, ಅನೇಕ ನಿರೀಕ್ಷೆಗಳು ಯಾವಾಗಲೂ ಖುಷಿ ತರತ್ತಾ, ಅಥವಾ ಅದರಿಂದ ಖುಷಿ, ನಿಜವಾದ ಖುಷಿ ಸಿಗತ್ತಾ, ಅಥವಾ ಸತ್ಯವಾದ ಪ್ರೀತಿ, ಪ್ರಾಮಾಣಿಕ ಪ್ರೀತಿಯನ್ನು ಉಳಿಸ್ಕೊಳ್ಳೋದ್ರಿಂದ ನಮಗೆ ಖುಷಿಯಾಗಿರಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವಂತಹ ಪ್ರಶ್ನೆಗೆ ಅನೇಕರ ಸಂದೇಶಗಳು ಹರಿದು ಬಂದಿತ್ತು. ಡಾಕ್ಟರ್ ಅಂಬುಜಾ ಮಳಕೇಡ್ಕರ ಇವರು, ನಮಸ್ಕಾರ ಸರ್. ಹಾಡುಗಳು ತುಂಬ ಇಷ್ಟ ಆದವು, ವಿಷಯ ಚೆನ್ನಾಗಿದೆ. ಉಡುಗೊರೆಯ ನಿರೀಕ್ಷೆ ಸಹಜ, ಆದರೆ ಅದು ಉರುಳಾಗಬಾರ್ದು, ಕಿರಿಕಿರಿ ಆಗಬಾರ್ದು. ಇತ್ತೀಚೆಗೆ ಒಬ್ಬಳು ಪ್ರಿಯತಮೆ ತನ್ನ ಪ್ರಿಯತಮನಿಗೆ ಉಡುಗೊರೆ ಕೊಡಲಿಕ್ಕೆ ಕಳ್ತನ ಮಾಡಿ ಬೈಕ್ ತಕ್ಕೊಟ್ಟು ಸಿಕ್ಕಾಕೊಂಡ್ಲು. ಈ ರೀತಿಯ ನಿರೀಕ್ಷೆ ಇರಬಾರ್ದು ಅಂತ ಹೇಳಿ ಉಡುಗೊರೆ ಕುರಿತು ಒಂದಷ್ಟು ಸಾಲುಗಳ ಮುಖಾಂತರ ಅವರು ತಮ್ಮ ಸಂದೇಶವನ್ನು ತಿಳಿಸಿದ್ದಾರೆ. ಮೊದಲ ಕೆಲವು ಸಾಲುಗಳನ್ನು ತೆಗೆದುಕೊಳ್ಳೋಣ. ಒಂದು ಮೊಳ ಮಲ್ಲಿಗೆಯಾದ್ರೇನು, ಆರು ಮಾರಿನ ಸೀರೆಯಾದ್ರೇನು, ಝನ್ ಝನ್ ಗಾಜಿನ ಬಳೆಯಾದ್ರೇನು, ಘಲ್ ಘಲ್ ಬೆಳ್ಳೆ ಬೆಳ್ಳಿ ಗೆಜ್ಜೆಯಾದ್ರೇನು, ಮುತ್ತಿನ ಮೂಗುತಿಯಾದ್ರೇನು. ಪ್ರತಿ ಉಡುಗೊರೆಯಲ್ಲೂ ಒಂದು ಹಿಡಿ ಪ್ರೀತಿ, ಬೊಗಸೆ ತುಂಬ ಸ್ನೇಹ, ವಿಶ್ವಾಸ, ಕಾಳಜಿ ಅಡಗಿದ್ರೆ ಉಡುಗೊರೆಗೆ ಬೆಲೆ ಅಲ್ಲವೇ ಅಂತ ಅವರ ಸಂದೇಶ ಹೇಳ್ತಾ ಇದೆ. ಇನ್ನು ಉಡುಗೊರೆಯ ನಿರೀಕ್ಷೆಯಲ್ಲಿ ಹೇಳಲಾಗದಷ್ಟು ಭಾವಗಳು, ಆಸೆ, ಕನಸುಗಳು ಅಂಟಿಕೊಂಡಿರುತ್ತೆ ಅಂತ ಮುಂದುವರಿಯುತ್ತೆ. ಹಾಗೇನೆ ಶಾಂತಾಚಾರ್ ಬಡಿಗೇರ ಅವರು ಕೊಕ್ಕನೂರು ಹರಿಹರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ, ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಆಯ್ದ ಪ್ರಸಾರದಲ್ಲಿ ಪ್ರಸಾರವಾದಂತಹ ಸುಮಧುರ ಪ್ರೇಮ ಗೀತೆಗಳನ್ನು ಕೇಳಿ ನಿಜವಾಗ್ಲೂ ಸಂತೋಷ ಆಯಿತು, ಪ್ರೀತಿಯ ಭಾವನೆ ಮೂಡಿಸಿದ ಸುಂದರ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಇವರು ಶುಭರಾತ್ರಿಯನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಕೊನೆಯಲ್ಲಿ ನಾವಿದ್ದೇವೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಒಟ್ಟಿನಲ್ಲಿ ಆಸೆಗಳಿಗೆ, ನಿರೀಕ್ಷೆಗಳಿಗೆ ಒಂದು ಸಣ್ಣ ಮಿತಿಯನ್ನು ಇಟ್ಕೋಬೇಕು, ಗಡಿಯನ್ನು ಇಟ್ಕೋಬೇಕು. ಹಾಗೆಯೇ ಅವುಗಳು ಪೂರೈಸದೆ ಹೋದಾಗ ಪ್ರೀತಿಸಿದ ವ್ಯಕ್ತಿ ಅಥವಾ ಆ ಮನಸ್ಸಿಗೆ ಘಾಸಿ ಉಂಟು ಮಾಡಬಾರ್ದು. ಅವರನ್ನು ಯಾವಾಗಲೂ ಖುಷಿಯಾಗಿ ಇಡುವಂತಹ ಪ್ರಯತ್ನ ನಿಜವಾಗ್ಲೂ ಇನ್ನಷ್ಟು ಮತ್ತಷ್ಟು ಪ್ರೇರೇಪಿಸುತ್ತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಿಕ್ಕೆ, ಹಾಗೆಯೇ ಮುಂಬರುವ ದಿನಗಳಲ್ಲಿ ಖುಷಿಯ ದಿನಗಳನ್ನು ಕಾಣಲಿಕ್ಕೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುವ ಪೀಳಿಗೆಯ ಅಗತ್ಯ ಆಲೋಚನೆಗೆ ತಕ್ಕಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ನಡೆದ ರಾಮಯ್ಯ ವಿಜ್ಞಾನ ಮತ್ತು ಆಡಳಿತ ನಿರ್ವಹಣಾ ಸಂಸ್ಥೆಯ ಉದ್ಘಾಟನೆ ಹಾಗೂ ನಾರಾಯಣ ಪ್ರಜ್ಞಾಲಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯ ತ್ರಾಸಿ ಮತ್ತು ಮರವಂತೆ ಬೀಚ್ನ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದಿನ ಮೂರ್ನಾಲ್ಕು ತಿಂಗಳ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ಹಣಕಾಸು ನಿಧಿಯ ಉಪವ್ಯವಸ್ಥಾಪಕ ನಿರ್ದೇಶಕ ನೈಸೆಲ್ ಕ್ಲಾರ್ಕ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಐಎಂಎಫ್ ಬಾಂಧವ್ಯ ಹಾಗೂ ಐಎಂಎಫ್ ದಕ್ಷಿಣ ಏಷ್ಯಾ ಪ್ರಾದೇಶಿಕ ತರಬೇತಿ ಮತ್ತು ತಾಂತ್ರಿಕ ನೆರವು ಕೇಂದ್ರಕ್ಕೆ ಭಾರತ ನೀಡುತ್ತಿರುವ ಬೆಂಬಲದ ಕುರಿತು ಚರ್ಚಿಸಲಾಯಿತು ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಭಾರತ ಪಾಕ್ ನಡುವಿನ 1965 ಯುದ್ದದಲ್ಲಿ ಯುದ್ದ ವಿಮಾನವನ್ನು ಹೊಡೆದುರುಳಿಸಿದ ಸಾಹಸಿ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61ನೇ ಪುಣ್ಯಸ್ಮರಣಾ ಕಾರ್ಯಕ್ರಮ ಮಡಿಕೇರಿಯಲ್ಲಿ ಇಂದು ಜರುಗಿತು. ಶುದ್ದ ಗಾಳಿ ಪರಿಸರದ ಐಷಾರಾಮಿ ಸೌಲಭ್ಯವಲ್ಲ, ಮೂಲಭೂತ ಅಗತ್ಯ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವತ್ಸವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ನೀಲಿ ಆಕಾಶಕ್ಕಾಗಿ ಶುದ್ದ ಗಾಳಿಯ ಅಂತಾರಾಷ್ಟೀಯ ದಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ದಿನವನ್ನು ಜನಾಂದೋಲನವಾಗಿ ರೂಪಿಸುವ ಅಗತ್ಯವಿದೆ. ಆಯುರ್ವೇದದ ವೈಜ್ಞಾನಿಕ ಮಾಹಿತಿಯನ್ನು ದೇಶದ ಪ್ರತಿಯೊಂದು ಮನೆ, ಶಾಲೆ, ಕಾಲೇಜಿಗೆ ತಲುಪಿಸುವ ಗುರಿ ಹೊಂದಲಾಗಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಎಚ್ಐವಿ ಬಗ್ಗೆ ಅರಿವು ಮೂಡಿಸಲು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ನಾಳೆ ಕಾರವಾರದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇನ್ನು ಭಾಗ್ಯಶ್ರೀ ಅವರು ಮೆಸೇಜ್ ಮಾಡಿದ್ದಾರೆ, ನನ್ನ ಮೆಸೇಜ್ ಓದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮಗಳು, ಸಂಜೆಯ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ

ಮುಕ್ತಾಯವಾಗುತ್ತೆ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ನಿಮ್ಮ ಗೆಳೆಯ ಸುನಿಲ್ ರುದ್ರಮೂರ್ತಿಗೆ ಹೊರಡಲು ಅನುಮತಿ ಕೊಡಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.